ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 22 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 13 ತಾರೀಕು ಗುರುವಾರ. ಈಗ ಸಮಯ 5:56:56. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಭಾರತ ವೈವಿಧ್ಯಮಯವಾದ ದೇಶ. ಈ ವೈವಿಧ್ಯ ಭಾರತದ ಭಾಗ್ಯವಾಗಬೇಕು. ನಮ್ಮ ನಡುವಣ ಭಿನ್ನತೆಗಳು ಏನೇ ಇರಲಿ, ನಾವೆಲ್ಲ ಭಾರತೀಯರು ಎನ್ನುವ ಭಾವ ದೃಢಗೊಳ್ಳಬೇಕು. ಹೀಗೆಂದವರು ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾವ್. ಶುಭ ನುಡಿ ಕೇಳಿದಿರಿ.

ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, 7:15 ಹಾಗೂ 9:05 ಭಾವಗೀತೆಗಳನ್ನು ಕೇಳುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರಿಂದ ಹಾಡುಗಾರಿಕೆ. 10:30 ಗಾನ ಭಜನ, 11:00 ಗಾನ ಡಂಗುರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1:00 ಪ್ರಗತಿ ಪಥ, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಜಿಎಂ ಚಂದೂನವರ್. 1:30 ಪ್ರಚಲಿತ, 4:00 ಕೊಡಗಿನ ಜನಪದ ಸಂಗೀತ ಕಾರ್ಯಕ್ರಮ, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಕೊಡವಾಸಿರಿ ಕಾರ್ಯಕ್ರಮದಲ್ಲಿ ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚೆಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂತೋಷ್ ಕೆಎನ್. 5:30 ಚಿತ್ರಕಾವೇರಿ, 6:30 ಜಿಲ್ಲಾ ವಾರ್ತಾಪತ್ರ. ಇಂದು 6:50 ರೈತ ಧ್ವನಿ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:30 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30 ನಾಟಕ ಏಕಸೂತ್ರ. ಇಂದು ರಾತ್ರಿ 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ಮಡಿಕೇರಿ, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇನ್ನು ಮುಂದೆ ಬಾಂಬೆ ಸಹೋದರಿಯರ ಧ್ವನಿಯಲ್ಲಿ ಕೇಳೋಣ ಪುರಂದರದಾಸರ ಕೀರ್ತನೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ನಮಗಿರಲಿ.

ಇನ್ನು ಮುಂದೆ ಕೇಳೋಣ ಉಳ್ಳಿಯಡ ಡಾಟಿ ಪೂವಯ್ಯ ಅವರ ರಚನೆ. ನಾನು ಕಾಂಗೊಂಡು ನಿನ್ನ ಬುದ್ಧು ಬೋಡೋಡು ಅಮ್ಮ, ಹಾಡಿದರೆ ಅಜಯ್ ವಾರಿಯರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೊಯಂತೋಡು ದಾಮೋದರ ಅವರ ರಚನೆ ತಾಯಿ ಕಾವೇರಮ್ಮ ಕೈಮುಗ್ದು ನಿತ್ತಳೋ. ಗಾಯಕರು ಶಮಿತಾ.

0: ಇದುವರೆಗೆ ಎನ್ ಎಸ್ ರಮ್ಯ ಅವರು ಹಾಡಿದ ಶುಭೋದಯ ಕರ್ನಾಟಕ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ಶಾಂತಲಾ ನಾಗರಾಜು ಅವರಿಂದ.
1: ಅದೊಂದು ಕೆಳ ಮಧ್ಯಮ ವರ್ಗದ ಕುಟುಂಬ, ತುಂಬಾ ಚುರುಕಾದ 4 ವರ್ಷದ ಗಂಡು ಮಗು. ರೇಡಿಯೋದಲ್ಲಿ ಯಾವ ಹಾಡನ್ನು ಕೇಳಿದರೂ ಸುಶ್ರಾವ್ಯವಾಗಿ

0: ಆಕಾಶವಾಣಿ ಚಿಂತನ ಶಾಂತಲಾ ನಾಗರಾಜು ಅವರಿಂದ.
1: ಅದೊಂದು ಕೆಳ ಮಧ್ಯಮ ವರ್ಗದ ಕುಟುಂಬ, ತುಂಬಾ ಚುರುಕಾದ 4 ವರ್ಷದ ಗಂಡು ಮಗು. ರೇಡಿಯೋದಲ್ಲಿ ಯಾವ ಹಾಡನ್ನು ಕೇಳಿದರೂ ಸುಶ್ರಾವ್ಯವಾಗಿ ತಾನು ಹಾಡುತ್ತಿತ್ತು. ದಂಪತಿಗಳಿಗೆ ಸಂಭ್ರಮ, ತಾವು ಕಷ್ಟಪಟ್ಟರೂ ಚಿಂತೆ ಇಲ್ಲ, ಮಗನನ್ನು ಚೆನ್ನಾಗಿ ಓದಿಸಬೇಕು, ತಾವಂತೂ ಹೆಚ್ಚು ಓದದೆ ಸಣ್ಣ ಕೆಲಸದಲ್ಲಿ ಬದುಕನ್ನು ಸಾಗಿಸುತ್ತಿದ್ದೇವೆ, ಮಗ ಒಳ್ಳೆಯ ವೃತ್ತಿ ಮಾಡಲಿ, ಇದು ಎಲ್ಲ ತಂದೆ ತಾಯಿಯರ ಸಹ.

0: ಸಹಜ ಬಯಕೆ. ಅಷ್ಟೆಲ್ಲ ಚುರುಕಿದ್ದ ಮಗು ಅವರಿವರಿ ಕೆಲವೇ ತಿಂಗಳಲ್ಲಿ ಮಗು ಮಂಕಾಯಿತು. ಹೇಳಿಕೊಟ್ಟ ಪಾಠವನ್ನು ಬಾಯಲ್ಲಿ ಚಾಚೂ ತಪ್ಪದೆ ಹೇಳುತ್ತಿದ್ದ ಮಗುವಿಗೆ ಬರವಣಿಗೆ ಕಬ್ಬಿಣದ ಕಡಲೆಯಾಯಿತು. ಶಾಲೆಯಿಂದ ಪದೇ ಪದೇ ದೂರಿನ ಪತ್ರಗಳು ಬರಲಾರಂಭಿಸಿದವು. ತಂದೆ ತಾಯಿಯರಿಗೆ ದಿಕ್ಕು ತೋಚದಂತಾಯಿತು. ಚಿಕ್ಕವನಿದ್ದಾನೆ, ಇನ್ನೂ ಸ್ವಲ್ಪ ಕಾಲ ನೋಡೋಣ ಎಂದು ಕಾದದ್ದಾಯಿತು. ಏನೂ ಸುಧಾರಣೆಯಾಗಲಿಲ್ಲ. ಸಾಲ ಮಾಡಿ ಟ್ಯೂಷನ್ನಿಗೆ ಕಳಿಸಿದ್ದಾಯಿತು. ಫಲಿತಾಂಶ ಸೊನ್ನೆಯೇ. ಈಗ ತಂದೆ ತಾಯಿ ಎಚ್ಚರಾದರು. ಮಗುವಿಗೆ ಕಲಿಕಾ ದೋಷವಿದೆ ಎನ್ನುವುದನ್ನು ಅರಿತರು. ಇಂಥ ಮಕ್ಕಳಿಗೆ ವಿಭಿನ್ನವಾಗಿ ವಿದ್ಯೆಯನ್ನು ಹೇಗೆ ಹೇಳಿಕೊಡಬೇಕು ಎನ್ನುವುದನ್ನು ಕಲಿಸುವ ಒಂದು ಸಂಸ್ಥೆಯನ್ನು ಪತ್ತೆ ಮಾಡಿದರು. ತಮ್ಮ ವೃತ್ತಿಯ ಸಮಯಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಹಗಲು ರಾತ್ರಿ ತಾವು ಕಲಿಯುತ್ತಲೇ ತಮ್ಮ ಮಗನಿಗೂ ವಿಭಿನ್ನ ರೀತಿಯಲ್ಲಿ ಕಲಿಸಲು ಪ್ರಾರಂಭಿಸಿದರು. ಆಶ್ಚರ್ಯಕರವಾಗಿ ಆ ಹುಡುಗ 10ನೇ ತರಗತಿಯಲ್ಲಿ ಆ ಶಾಲೆಗೆ ಮೊದಲಿಗನಾಗಿ ಉತ್ತೀರ್ಣನಾದ. ಮತ್ತೊಂದು ಕೆಳ ಮಧ್ಯಮ ವರ್ಗದ ಅರೆ ಕುರುಡು ಹುಡುಗಿಗೆ ಅವರ ಪೋಷಕರು ತಾವೇ ಬ್ರೈಲ್ ಲಿಪಿಯನ್ನು ಕಲಿತು ಶಿಕ್ಷಣ ಹೇಳಿಕೊಟ್ಟು ಉನ್ನತ ಪದವಿ ಗಳಿಸಿ ಆಕೆ ಈಗ ಯಶಸ್ವಿ ಅಧಿಕಾರಿಣಿಯಾಗಿದ್ದಾಳೆ. ಇಂಥ ಸಾಧಕರ ಸಮಾರಂಭವೊಂದು ನಡೆಯಿತು. ಆ ದಿನ ಆ ಮಕ್ಕಳೆಲ್ಲ ಹೇಳಿದ್ದು ಒಂದೇ ವಾಕ್ಯ: ನಮ್ಮ ತಂದೆ ತಾಯಿಯರಂಥ ತಂದೆ ತಾಯಿಯರು ಎಲ್ಲ ಮಕ್ಕಳಿಗೂ ಸಿಗಲಿ. ನಮಗೆಲ್ಲ ಕಲಿಕಾ ದೋಷಗಳು ಇದ್ದವು, ಆದರೆ ನಮ್ಮ ತರಗತಿಯಲ್ಲಿ ಏನೂ ದೋಷವಿಲ್ಲದ ಮಕ್ಕಳು ಓದಿನಲ್ಲಿ ಮುಂದೆ ಬರದೆ ಪರಿತಪಿಸುತ್ತಿದ್ದರು. ಎಲ್ಲ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪೋಷಕರು ಇಂದಿನ ಸಮಾಜಕ್ಕೆ ಅಗತ್ಯ ಎಂದರು. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತ ಮಾತುಗಳು. ಪೋಷಕತನದ ಒತ್ತಡಗಳು ಈ ಕಾಲಮಾನದಲ್ಲಿ ಒಂದೆರಡಲ್ಲ. ಒಂದು ಅಥವಾ ಎರಡೇ ಮಕ್ಕಳಿದ್ದರೂ 10 ಮಕ್ಕಳನ್ನು ಸಾಕುತ್ತಿರುವ ಭಾರವನ್ನು ಹೊತ್ತಂತೆ ಇಂದಿನ ಪೋಷಕರು ಪರಿತಪಿಸುತ್ತಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರಂತೂ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಚಿಂತಿತರಾಗಿ ಆಪ್ತ ಸಮಾಲೋಚನೆಗೆ ಕರೆತರುತ್ತಾರೆ. ಆಗ ಪೋಷಕರಿಗೆ ಒಂದಿಷ್ಟು ಪ್ರಶ್ನೆ ಮಾಲಿಕೆಯನ್ನು ಕೊಡಲಾಗುತ್ತದೆ. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ: ನಿಮ್ಮ ಮಗು 90 ಅಂಕಗಳನ್ನು ಪಡೆದಾಗ ನೀವು ಏನು ಮಾಡುತ್ತೀರಿ? ಅದಕ್ಕೆ ಬಹಳ ಪೋಷಕರ ಉತ್ತರ: ಸಂಭ್ರಮಿಸುತ್ತೇವೆ, ಸುತ್ತಮುತ್ತಲಿನ ಮನೆಗಳಿಗೆ ಮತ್ತು ಸ್ನೇಹಿತರಿಗೆ ಸಿಹಿ ಹಂಚುತ್ತೇವೆ. ನಾವು ಮೊದಲೇ ಪ್ರಾಮಿಸ್ ಮಾಡಿದಂತೆ ಮಗು ಏನು ಕೇಳುತ್ತರೂ ಅದನ್ನು ಕೊಂಡುಕೊಡುತ್ತೇವೆ. ಮುಂದಿನ ಪ್ರಶ್ನೆ: ನಿಮ್ಮ ಮಗು ಕಡಿಮೆ ಅಂಕಗಳನ್ನು ಪಡೆದು ಮಾರ್ಕ್ಸ್ ಕಾರ್ಡ್ ತಂದು ತೋರಿಸಿದಾಗ ಏನು ಮಾಡುತ್ತೀರಿ? ಅದಕ್ಕೆ ಹೆಚ್ಚಿನ ತಂದೆಯರ ಉತ್ತರ: ನಾನು ಸೈನ್ ಮಾಡುವುದಿಲ್ಲ, ನಿಮ್ಮಮ್ಮನ ಹತ್ತಿರ ಮಾಡಿಸಿಕೋ ಎನ್ನುತ್ತೇನೆ. ನೀನು ತುಂಬಾ ಅಂಕ ಗಳಿಸು, ಆಗ ನಾನು ಸೈನ್ ಮಾಡುತ್ತೇನೆ. ಯಾಕೆಂದರೆ ಮಗುವಿಗೆ ನಾನು ಒಂದು ಚಾಲೆಂಜ್ ಕೊಡಬೇಕಲ್ಲ. ಅದಕ್ಕೆ ಸ್ವಲ್ಪ ಯೋಚಿಸಿ. ಈ ಮಾತುಗಳ ಮೂಲಕ ಮಗುವಿಗೆ ಯಾವ ಸಂದೇಶ ಸಿಗುತ್ತದೆ? ನಿನ್ನ ಸುಖದಲ್ಲಿ ನಾವು ಭಾಗಿಯಾಗುತ್ತೇವೆ, ಆದರೆ ನಿನ್ನ ಕಷ್ಟಕ್ಕೆ ಅಪ್ಪ ಭಾಗಿಯಾಗುವುದಿಲ್ಲ, ಅಮ್ಮ ಮಾತ್ರ ವಿಧಿಯಿಲ್ಲದೆ ಭಾಗಿಯಾಗುತ್ತಾಳೆ. ಈ ಮಗು ದೊಡ್ಡವನಾದ ಮೇಲೆ ಹೇಳಬಹುದಲ್ಲ: ವೃದ್ಧರಾಗಿರುವ ನಿಮ್ಮಿಬ್ಬರನ್ನು ನಾನು ಸಾಕಲಾರೆ, ಅಮ್ಮ ಬೇಕಾದರೆ ನಮ್ಮ ಮನೆಯಲ್ಲಿರಲಿ, ಅಪ್ಪ ವೃದ್ಧಾಶ್ರಮಕ್ಕೆ ಹೋಗಲಿ. ಯಾವ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಮಗು ನಿನಗೆ 90 ಬಂದರೂ ಸರಿ ಅಥವಾ ಫೇಲಾದರೂ ಸರಿ, ನೀನು ನಮ್ಮ ಪ್ರೀತಿಯ ಮಗು, ಹೆಚ್ಚು ಅಂಕ ಬಂದಾಗ ಸಂಭ್ರಮಿಸೋಣ, ಕಡಿಮೆ ಅಂಕ ಬಂದರೆ ನಾವು ನಿನ್ನ ಒತ್ತಾಸೆಯಾಗಿ ನಿಲ್ಲುತ್ತೇವೆ, ಹೆಚ್ಚು ಅಂಕಗಳನ್ನು ಪಡೆಯಲು ನಾವೂ ನಿನ್ನೊಂದಿಗೆ ಶ್ರಮಿಸುತ್ತೇವೆ, ಕೇವಲ ಪಾಸಾದರೂ ಸಾಕು, ನೀನು ನಮ್ಮ ಪ್ರೀತಿಯ ಮಗುವೇ. ಇಂಥ ಭರವಸೆ ಇಂದಿನ ಮಕ್ಕಳಿಗೆ ನಿಜವಾಗಿಯೂ ಬೇಕಾಗಿದೆ. ಬಾಲ್ಯದಿಂದಲೂ ಪೋಷಕರಿಂದ ಮಕ್ಕಳಿಗೆ ಇಂಥ ಭರವಸೆ ಸಿಕ್ಕರೆ ಮುಂದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಮತ್ತು ಮನೆ ಬಿಟ್ಟು ಓಡಿ ಹೋಗುವುದಿಲ್ಲ, ಮುಂದೆ ಸತ್ಪ್ರಜೆಗಳು ಖಂಡಿತ ಆಗುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನ ಕೇಳಿದಿರಿ. ನೀವು ಕೇಳಿದ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:36:21. ಈಗ ಕೇಳೋಣ ರೈತರಿಗೆ ಸಲಹೆ.
3: ಆಗಸ್ಟ್ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಸ್ಥಾಪಿತ ತೋಟಗಳಲ್ಲಿ, ಅಂದರೆ ಹಳೆ ತೋಟಗಳಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ.

0: ಮುಖ್ಯವಾಗಿ ಕಾಫಿ ಗಿಡಗಳ ಚಿಗುರು ತೆಗೆಯೋದು, ನೆತ್ತಿ ಬಿಡಿಸೋದು ಮತ್ತು ಕಂಬ ಚಿಗುರು ತೆಗೆಯೋದನ್ನು ಪೂರ್ಣ ಮಾಡಬೇಕಾಗತ್ತೆ, ಅಂದರೆ ಮಾಡಿ ಮುಗಿಸ್ಬೇಕಾಗತ್ತೆ. ಎಲ್ಲೆಲ್ಲಿ ಈ ಹಾಲ್ವಾಣ ಮರಗಳನ್ನು ತಾತ್ಕಾಲಿಕ ನೆರಳು ಮರಗಳನ್ನಾಗಿ ಬೆಳೆಯಲಾಗಿದೆ ಅಂತಹ ಕಡೆಗಳಲ್ಲಿ ನಾವು ನೆರಳನ್ನು ತೆಳುಗೊಳಿಸ್ಬೇಕಾಗತ್ತೆ, ಅಂದರೆ ಇದನ್ನು ಮರಗಸಿ ಅಂತ ಕರೀತಾರೆ. ಅನವಶ್ಯಕವಾದಂತಹ ರೆಂಬೆ ಕೊಂಬೆಗಳನ್ನು ತೆಗೆದು ನೆರಳನ್ನು ತೆಳುವು ಮಾಡಬೇಕಾಗತ್ತೆ. ಮತ್ತು ಗಿಡಗಳ ಬುಡದಲ್ಲಿ ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ, ಅತಿಯಾದ ತೇವಾಂಶವನ್ನು ತಪ್ಪಿಸೋದಕ್ಕೆ ನಾಲ್ಕು ಕಾಫಿ ಗಿಡಗಳ ಮಧ್ಯದಲ್ಲಿ ತರಗೆಲೆಯನ್ನು ನಾವು ರಾಶಿ ಮಾಡಬೇಕಾಗತ್ತೆ. ಕಾಫಿ ಗಿಡಗಳ ಬೇರುಗಳ ಸುತ್ತ ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ ಈ ತೊಟ್ಲುಗುಂಡಿಗಳನ್ನು ಮತ್ತು ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ. ತೊಟ್ಲುಗುಂಡಿ ತೆಗೆಯೋದ್ರಿಂದ ಅಲ್ಲಿ ಈ ಹೆಚ್ಚಾದಂಥ ನೀರು ಬಸಿಯೋದಕ್ಕೆ ಅನುಕೂಲವಾಗುತ್ತೆ. ಬಸಿಗಾಲುವೆಗಳಲ್ಲೂ ಕೂಡ ನೀರು ಬಸ್ತೋಗುತ್ತೆ. ಇದರಿಂದ ಕಾಫಿ ಗಿಡಗಳ ಬೇರುಗಳ ಸುತ್ತ ತೇವಾಂಶ ಕಡಿಮೆಯಾಗಿ ಆ ಬೇರುಗಳ ಉಸಿರಾಟಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮಳೆಗಾಲದ ಮಧ್ಯದಲ್ಲಿ ನೀಡುವಂತಹ ಗೊಬ್ಬರವನ್ನು ಮಳೆ ಬಿಡು ಕೊಟ್ಟಂತಹ ಸಮಯದಲ್ಲಿ ಕೊಡೋದು ಒಳ್ಳೆಯದು. ಕಾಫಿ ಬೆರ್ರಿ ಬೋರರ್ ಬಾಧೆ ಕೂಡ ಈ ಸಂದರ್ಭದಲ್ಲಿ ಪ್ರಾರಂಭವಾಗುತ್ತೆ. ಆದ್ದರಿಂದ ಮಳೆ ವಿರಾಮ ಕೊಟ್ಟಾಗ ನಾವು 200 ಲೀಟ್ರ್ ನೀರಿಗೆ 40 ಗ್ರಾಮ್ನಷ್ಟು ಬೆವೆರಿಯಾ ಬ್ಯಾಸಿಯಾನ ಶಿಲೀಂಧ್ರವನ್ನು ನಾವು ಬೆರೆಸ್ಕೊಂಡು ಅದಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ಪದಾರ್ಥವನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಮಳೆಗಾಲದಲ್ಲಿ ಬರುವಂತಹ ಕೊಳೆ ರೋಗಗಳ ನಿರ್ವಹಣೆಯನ್ನು ನಾವು ಮಾಡ್ಕೊಳ್ಳೋದಕ್ಕೆ, ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಶಿಲೀಂಧ್ರನಾಶಕಗಳ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಕಾಯಿ ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆ ರೋಗಗಳು ಹೆಚ್ಚಾಗಿ ಕಾಫಿ ಬೆಳೆಯಲ್ಲಿ ಮಳೆ ಹೆಚ್ಚಾದಾಗ ಬರ್ತವೆ. ಇವುಗಳ ನಿರ್ವಹಣೆಗಾಗಿ ನಾವು ಟೆಬಿಕೊನೋಝೋಲ್ 38.39% ಒಂದು ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಅದಕ್ಕೆ 50 ಮಿಲಿಲೀಟರ್ನಷ್ಟು ಸಸ್ಯ ಪ್ರಚೋದಕವಾದಂತಹ ಪ್ಲಾನೋಫಿಕ್ಸನ್ನು ಬೆರೆಸ್ಕೊಂಡು 100 ಮಿಲಿಲೀಟರ್ನಷ್ಟು ಅಂಟನ್ನು ಕೂಡ ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಈ ಕಾಫಿ ಗಿಡಗಳ ಎಲ್ಲ ಭಾಗಗಳು ಕೂಡ ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಮೈರೋಥೀಷಿಯಂ ಎಲೆ ಚುಕ್ಕೆ ರೋಗ ಕೂಡ ಈ ಸಂದರ್ಭದಲ್ಲಿ ಕಂಡುಬರುತ್ತೆ. ಇದರ ನಿರ್ವಹಣೆಗಾಗಿ ನಾವು ಕಾಫಿ ಗಿಡಗಳಿಗೆ ಶಿಲೀಂಧ್ರನಾಶಕಗಳ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ 2 ಶಿಲೀಂಧ್ರನಾಶಕಗಳನ್ನು ಬಳಸ್ಕೋಬಹುದು. ಒಂದು ಪ್ರೋಪಿಕೊನೋಝೋಲ್ 25% EC, ಇನ್ನೊಂದು ಮ್ಯಾಂಕೋಜಬ್ 75% WP ಅಂತ. ಈ ಶಿಲೀಂಧ್ರನಾಶಕಗಳನ್ನು ಒಂದಾದ ಮೇಲೆ ಒಂದರಂತೆ 25-30 ದಿನಗಳ ಅಂತರದಲ್ಲಿ ಅವಶ್ಯಕತೆಯನ್ನು ನೋಡಿಕೊಂಡು ಕಾಫಿ ಗಿಡಗಳ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಮತ್ತು ಕಾಯಿಗಳಿಗೆ ಚೆನ್ನಾಗಿ ಅದು ತಗುಲೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ನರ್ಸರಿಯಲ್ಲಿ ಸಸಿ ಮಡಿಯಲ್ಲಿ ಅತಿ ಹೆಚ್ಚು ಮಳೆಯ ಸಮಯದಲ್ಲಿ ನೆರಳು ಬಲೆಯನ್ನು ತೆಗೆದುಹಾಕಬೇಕಾಗತ್ತೆ ಮತ್ತು ಈ ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಕಾಫಿ ಸಸಿಗಳಲ್ಲಿ ಮೈರೋಥೀಷಿಯಂ ಎಲೆಚುಕ್ಕೆ ರೋಗ ಏನಾದರೂ ಕಂಡುಬಂದರೆ ಇದರ ನಿರ್ವಹಣೆ ಮಾಡೋದಕ್ಕೆ ನಾವು ಮುಖ್ಯವಾಗಿ ಈ ಪ್ರೊಪಿಕೊನೋಝೋಲ್ ಮತ್ತು ಮ್ಯಾಂಕೋಜಬ್ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಒಂದು ಸಿಂಪರಣೆಗೂ ಇನ್ನೊಂದು ಸಿಂಪರಣೆಗೂ 15-20 ದಿನಗಳ ಅಂತರ ಇರಬೇಕಾಗತ್ತೆ. ಮುಖ್ಯವಾಗಿ ಈ ಸಿಂಪರಣೆ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗಕ್ಕೆ ತಗುಲೋ ರೀತಿಯಲ್ಲಿ ಮಾಡಬೇಕು. ಹಾಗೆ ಕಾಂಡದ ಮೇಲೂ ಕೂಡ ಸಿಂಪರಣೆ ಮಾಡಬೇಕಾಗತ್ತೆ. ಹೊಸ ತೋಟಗಳಲ್ಲಿ ನಾವು ಕಾಫಿ ಸಸಿಗಳನ್ನು ನೆಡೋದನ್ನು ಮುಂದುವರಿಸಬಹುದು. ಅದೇ ರೀತಿ ಏನಾದರೂ ಕಳೆ ಬಂದಿದ್ದರೆ ದಬ್ಬೆ ಕಳೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.

0: ತರಗತಿಯಲ್ಲಿ ಕಲಿತದ್ದನ್ನು ಸಮಾಜದ ಒಳಿತಿಗೆ ಬಳಸದವ ವಿದ್ಯಾವಂತನೇ ಅಲ್ಲ. ಹೀಗೆನ್ನುತ್ತದೆ ಶುಭಾಷಿತ.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
0: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ

0: ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
1: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ ಅಲ್ಲವೇ?
1: ರೋಷವ ಬಿಡುವೆಯ ದ್ವೇಷವ ಮರೆದಯ ರಕ್ತಸನ ವಿಷ

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನ ನಿವಾರಣೆ ಕುರಿತು ತಜ್ಞರಾದ ಡಾ ಶಾರದಾ ಪಾಟೀಲ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ.

ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚೆಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಸಂತೋಷ್ ಕೆಎನ್. ಸಂಜೆ 6:50ಕ್ಕೆ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45 ಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
2: ನಮಸ್ಕಾರ ಸರ್.
1: ರೈತರ ವಿಷಯವಾಗಿ ನಾವು ಹಿಂದಿನ ಕೆಲವು ಕಾರ್ಯಕ್ರಮಗಳಲ್ಲಿ ಮಾಹಿತಿ ಕೊಡ್ತಾ ಇದ್ವಿ. ಈಗ ರೈತರಿಗೆ ಈ ಬೀಜಗಳ ಮೇಲೆ ಏನಾದರೂ ಹಕ್ಕಿದೆಯೇ, ಮತ್ತೆ ಬೆಲೆ ನಿಯಂತ್ರಣ ಅಥವಾ ಅನೇಕ ಕೆಲವು ವಿಷಯಗಳಲ್ಲಿ ಆಸ್ತಿ ವಿಷಯದಲ್ಲಿ ಕಾನೂನು ರೈತರ ವಿಷಯವಾಗಿ ಏನೇನು ಹೇಳುತ್ತೆ ಸರ್?
2: ಬೆಳೆಗೆ ಸಂಬಂಧಪಟ್ಟ ಬೀಜಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಒಂದು ಕಾನೂನನ್ನು 2000 ಬೀಜಗಳನ್ನ ಬೆಳೆಗೆ ಸಂಬಂಧಪಟ್ಟ ಬೀಜಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ಇವುಗಳನ್ನು ಮರುಬಿತ್ತನೆಗೆ ಉಪಯೋಗ ಮಾಡಿಕೊಳ್ಳಬಹುದು. ಎರಡನೇದಾಗಿ ಬೇರೆ ರೈತರ ಜೊತೆ ಈ ಬೀಜಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೀಜ ಮಾರಾಟ ಮಾಡಬಹುದು, ಆದ್ರೆ ಯಾವುದೇ ಬ್ರ್ಯಾಂಡ್ ಹೆಸರಲ್ಲಿ ಮಾರಾಟ ಮಾಡುವಂತಿಲ್ಲ. ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿ ಇರುವಂತಹ ಸ್ಥಳೀಯ ತಳಿಗಳನ್ನು ದಾಖಲಿಸಿ ರಕ್ಷಣೆ ಮಾಡಿಕೊಳ್ಳುವ

0: ಅಂತ ಹಕ್ಕು ಕೂಡ ಈ ಕಾಯ್ದೆ ಅಡಿಯಲ್ಲಿ ರೈತರಿಗೆ ಕೊಡಲಾಗಿದೆ.
1: ಈಗ ಕೆಲವು ಕಂಪನಿಗಳು ಸರ್ ಇಂಥವರ ರೈತರ ಕಡೆಯಿಂದ ತಗೊಂಡು ಅದನ್ನ ತಮ್ಮದೇ ಬೀಜ ಅನ್ನೋ ರೀತಿಯಲ್ಲಿ ಏನಾದರೂ ಈ ಪೇಟೆಂಟ್ಗಳನ್ನು ಮಾಡ್ಕೋತಾರಲ್ಲ ಸರ್, ಆವಾಗ ಏನಾಗುತ್ತೆ?
0: ಹಾ, ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವಾಗ ಅಂದ್ರೆ ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ಬಿಟಿ ಕಾಟನ್ ಅಥವಾ ಬಿಟಿ ಬದನೆಕಾಯಿ ಅಂತದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈ ಬೀಜಗಳನ್ನು ಕಂಪನಿಗಳು ಪೇಟೆಂಟ್ ಮಾಡಿಕೊಳ್ಳಬಹುದು. ಆದರೆ ರೈತರು ಈ ಬೀಜ ಒಮ್ಮೆ ಖರೀದಿಸಿ ಬೆಳೆದರೆ ಮತ್ತೆ ಅದೇ ಬೀಜ ಉಳಿಸಿ ಬಿತ್ತಲು ಈ ಕಾಯ್ದೆಯಲ್ಲಿ ಕಂಪನಿಗಳು ಅನುಮತಿ ನೀಡುತ್ತವೆ. ಆದರೆ ಕಂಪನಿ ಬೀಜದ ಗುಣಮಟ್ಟ ಸರಿ ಇಲ್ಲದಿದ್ದರೆ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ ಅಥವಾ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ದೂರನ್ನು ನೀಡಬಹುದು.
1: ಹಾಗಾಗಿ ಈ ಕಂಪನಿಗಳು ನಮ್ಮ ಬೀಜಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಬಾರದು ಅಂತ ಹೇಳಿ ಈ ಹಿಂದೆ ಸಾಕಷ್ಟು
0: ಹೋರಾಟಗಳು ನಡೆದಿದ್ವು.
1: ಈಗ ಕೆಲವೊಂದು ಜ್ಞಾನಗಳು ರೈತರಿಗೆ ಸೀಮಿತ ಇರ್ತವೆ, ಅವ್ರಿಗೆ ಗೊತ್ತಿರ್ತದೆ, ಅದು ವಿಜ್ಞಾನಿಗಳಿಗೂ ಕೂಡ ಅದು ಆಶ್ಚರ್ಯ ಆಗುತ್ತೆ. ಆ ರೀತಿಯಾದಂತಹ ಒಂದು ಜ್ಞಾನದ ರಕ್ಷಣೆಯನ್ನ ಮಾಡಬಹುದಾ?
0: ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪ್ರಾದೇಶಿಕವಾದ ಕೆಲವು ಸಾಂಪ್ರದಾಯಿಕ ಜ್ಞಾನಗಳಿವೆ, ಅದರ ರಕ್ಷಣೆ ಮಾಡುವಂಥದ್ದು ಬಹಳ ಅವಶ್ಯಕತೆ. ಮತ್ತೆ ಮುಂದಿನ ಪೀಳಿಗೆಗಳಿಗೆ ಅದನ್ನ ಪಸರಿಸುವಂತ ಜವಾಬ್ದಾರಿ ಕೂಡ ಪ್ರಸ್ತುತ ರೈತರಲ್ಲಿದೆ. ರೈತರ ಸಮುದಾಯ ಶತಮಾನಗಳಿಂದ ಬಳಸುತ್ತಾ ಇರುವಂತಹ ತಳಿ ಇರಬಹುದು ಅಥವಾ ಔಷಧೀಯ ಗಿಡಗಳು, ಕೃಷಿ ವಿಧಾನಗಳನ್ನು ಈ ಕಂಪನಿಗಳನ್ನು ಪೇಟೆಂಟ್ ಮಾಡಿಕೊಳ್ಳದ ಹಾಗೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಅಂತ ಹೇಳಿ 2002 ಆಗಿರುವಂತಹ ಕಾಯ್ದೆ ರಕ್ಷಣೆ ನೀಡುತ್ತದೆ. ಸ್ಥಳೀಯ ತಳಿಗಳನ್ನು NBPGR ಅಥವಾ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಅನ್ನುವಂತ ಬ್ಯೂರೋನಲ್ಲಿ ದಾಖಲಿಸಬಹುದು.
1: ಅಂದ್ರೆ ಯಾವುದೇ ರೀತಿಯಾದಂತಹ ನಕಲಿ ಕೃಷಿ ಉತ್ಪನ್ನಗಳನ್ನು ಯಾರಾದರೂ ಮಾರಾಟ ಮಾಡಿದ್ರೆ ಅವಾಗ ರೈತರಿಗೆ ಅದರಿಂದ ರಕ್ಷಣೆ ಇದೆಯಾ?
0: ರಕ್ಷಣೆ ಇದೆ ಖಂಡಿತವಾಗಿ. ಅದರಲ್ಲಿ ಒಂದೇ ಏನಂದ್ರೆ ನಕಲಿ ಬೀಜ ಅಥವಾ ನಕಲಿ ಗೊಬ್ಬರ, ಕೀಟನಾಶಕ ಈ ರೀತಿ ಯಾವುದಾದ್ರೂ ಗಮನಕ್ಕೆ ಬಂದ್ರೆ ತಕ್ಷಣ ಕೃಷಿ ಇಲಾಖೆಗೆ ರೈತರು ದೂರನ್ನು ನೀಡಿ ಅಥವಾ ಬೆಳೆ ಹಾಳಾದ್ರೆ ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ ಅಥವಾ ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದಲ್ಲಿ ಪರಿಹಾರವನ್ನು ಕೇಳಬಹುದು. ಅದರ ಒಂದು ಇಲ್ಲಿ ಗಮನಿಸಬೇಕಾದಂಥದ್ದು, ಯಾವುದೇ ರೈತರು ಬೀಜ, ಗೊಬ್ಬರ, ಕೀಟನಾಶಕ ಖರೀದಿಸುವಾಗ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಬಿಲ್ ಅನ್ನು ನೀವು ಅಂಗಡಿಯಿಂದ ತೆಗೆದುಕೊಳ್ಳಬೇಕು.
1: ಸಹಜವಾಗಿ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿ ಮೂಡಿದೆ. ಈಗ ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ ಅವರೇ, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಸಹಯೋಗ ನ್ಯಾಯ ಸಂಸ್ಥೆ, ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:53.
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
3: ಮುಳಿಯಾದಲ್ಲಿ ಹಿಂದೆ

0: ಕಂಡು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್. ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಎನಿತು ಪುಣ್ಯವನು ಮಾಡಿದೆನು ನಾನು, ಜನಿಸಿದೆನು ನಾನಿಲ್ಲಿ ಭರತ ಭೂಮಿಯೊಳು.
2: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.

0: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
1: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ ಪರಿಣತ ಯೋಗ ಗುರುವಿನಿಂದ ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ ಮೇಗೂಡಿಸಿಕೊಳ್ಳಿ.
0: ನಿಯಮಿತ ಯೋಗಾಭ್ಯಾಸ ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಬಲ್ಲದು. ಒತ್ತಡ ನಿರ್ವಹಣೆ, ಕಾರ್ಯಕುಶಲತೆ, ರೋಗಮುಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ, ಇವುಗಳಿಗಾಗಿ ನಿತ್ಯ ಯೋಗ ನಿರತರಾಗಿರಿ.
1: ಆಲಸ್ಯವನ್ನು ಹೊರದೂಡಿ ಮನಸ್ಸಿನ ಕ್ಷೋಭೆಯಿಂದ ಹೊರಬಂದು ಸದಾ ಉಲ್ಲಸಿತರಾಗಿರಬೇಕೇ? ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕೇ? ಯೋಗ ನಿರತರಾಗಿರಿ.
0: ಜಾತಿ, ಮತ, ಪಂಥ, ಲಿಂಗ ಹಾಗೂ ವಯಸ್ಸಿನ ಭೇದ ನಿರ್ಬಂಧಗಳಿಲ್ಲದ ಭರತಖಂಡದ ಹೆಮ್ಮೆಯ ವಿದ್ಯೆ ಯೋಗ.
2: ಆರೋಗ್ಯದ ಕೀಲಿಕೈ ಯೋಗ.

ಆಕಾಶವಾಣಿ ಮಡಿಕೇರಿ, ಸಮಯ 6:55 ಗಳಾಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕಿಶೋರ್ ಅವರ ಪತ್ನಿ ಪ್ರಿಯಾ ದೇಚಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 53 ವರ್ಷ ಪ್ರಾಯದ ಕೊಡಂದೇರ ಪ್ರಿಯಾ ದೇಚಮ್ಮ ಅವರ ತವರು ಮನೆ ನಾಗಚಟ್ಟೀರ ಅಂದಗೋವೆ ಗ್ರಾಮ. ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಂಗಳೂರು ವಾಸಂಜ ಬೇರೆರ ಎಂ ನಾಣಯ್ಯ ಐಂಗ ನಿನಾದು ಮರಣಪಟ್ಟಿತು. ತೀತೀರ ಶರ್ಮಿಲಿ ಅಪ್ಪಚ್ಚ ಎಂಡ ಪೊಪ್ಪ 96 ಬೈತ್ರ ಬೇರೆರ ಎಂ ನಾಣಯ್ಯ ಐಂಗಡ ಕಿರಿ ಕಾರ್ಯ ಇಂದು ಮಜ್ಜನ ಹೆಬ್ಬಾಳ ಕ್ರಿಮಿಟೋರಿಯಂಲು ನಡಪ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
7: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
8: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
9: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
10: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ. ನಾಡಿನ ವಿವಿಧೆಡೆ 80th ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ. ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ. ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ.

ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆ ನಡೆಯಲಿದೆ. ನಾಳೆ ಶುಕ್ರವಾರ ನಿಗದಿತ ವೇಳಾಪಟ್ಟಿಯಂತೆ ಕಲಾಪಗಳು ನಡೆಯಲಿವೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯಲಿರುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ವಿಧಾನಪರಿಷತ್ತಿನ 159ನೇ ಅಧಿವೇಶನದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ವಿಧಾನಪರಿಷತ್ತಿನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಅಧಿವೇಶನದಲ್ಲಿ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಆ ಪೈಕಿ 286 ಚುಕ್ಕೆ ಗುರುತಿನ ಹಾಗೂ 195 ಚುಕ್ಕೆ ರಹಿತ ಪ್ರಶ್ನೆಗಳಾಗಿವೆ. ನಿಯಮ 72ರ ಅಡಿಯಲ್ಲಿ 31 ಸೂಚನೆಗಳು ಹಾಗೂ ನಿಯಮ 330ರ ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು.

0: ಸೂಚನೆಗಳು ಹಾಗೂ ನಿಯಮ 330 ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು. ಹರ್ ಘರ್ ತಿರಂಗಾ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.
1: 15 ಅಗಸ್ಟ್ ಕೋ ಆನ್ ಬಾನ್ ಶಾನ್ ಸೆ ಮನಾಯೆ, ಸ್ವಾತಂತ್ರ್ಯ ಸೇನಾನಿಯೋ ಕೋ ಶ್ರದ್ಧಾಂಜಲಿ ದೇ, ವಿಕಸಿತ ಭಾರತ ಕಾ ಸಂಕಲ್ಪ ಲೇ, ಹರ್ ಘರ್ ತಿರಂಗ, ಘರ್ ಘರ್ ತಿರಂಗ, ಹರ್ ಮನ್ ತಿರಂಗ, ಆಯೆ ಹರ್ ಘರ್ ಪರ್ ತಿರಂಗಾ ಲಹರಾಯಿ.
0: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಕೇಂದ್ರಗಳು ತಯಾರಿಸಿದ ಖಾದಿ ರಾಷ್ಟ್ರಧ್ವಜಗಳನ್ನೇ ಬಳಸುವಂತೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
2: ನಾವು ಮತ್ತೊಮ್ಮೆ ಬಹಳ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಪಾವಿತ್ರ್ಯದಿಂದ ಮಾಡುತ್ತೇವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅನೇಕರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರುವುದು ಮತ್ತು ವಾಹನಗಳಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಈ ಸಲ ಪ್ಲಾಸ್ಟಿಕ್ ಧ್ವಜಗಳಿಗೆ ನಾವು ಅವಕಾಶ ಕೊಡುವುದು ಬೇಡ. ಪ್ಲಾಸ್ಟಿಕ್ ಎಂಬುದು ಪರಿಸರ ಸ್ನೇಹಿ ವಸ್ತುವಲ್ಲ. ನಾವೆಲ್ಲರೂ ಬಹಳ ಕಾಳಜಿಯಿಂದ ಖಾದಿಯಿಂದ ಮಾಡಿದಂತಹ ಧ್ವಜಗಳನ್ನೇ ಬಳಸೋಣ. ಖಾದಿ ಎಂಬುದು ಪರಿಸರ ಸ್ನೇಹಿ ಬಟ್ಟೆ, ಅದು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥದ್ದು. ಖಾದಿ ಎಂಬುದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಲಾಂಛನವೂ ಆಗಿತ್ತು.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಸೈನಿಕರು ಸೈಕಲ್ ಜಾಥಾ ಕೈಗೊಂಡರು. ಮರಾಠ ಲೈಟ್ ಇನ್ಫಂಟ್ರಿ ಕಮಾಂಡರ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ತಾವು ಪಾಲ್ಗೊಂಡರು. ಬೆಳಗಾವಿ ನಗರದ ಪ್ರಮುಖ ರಸ್ತೆ ಮೂಲಕ 20 ಕಿಲೋಮೀಟರ್ ದೂರದ ಐತಿಹಾಸಿಕ ಯಳ್ಳೂರು ಕೋಟೆಯಲ್ಲಿ ರಾಷ್ಟ್ರಧ್ವಜದ ಮೆರವಣಿಗೆಯೊಂದಿಗೆ ಜಾಥಾ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ, ಸಶಸ್ತ್ರ ಪಡೆಗಳು ಮತ್ತು ಯುವ ಪೀಳಿಗೆ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಕಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾ ಎಂಜಿ ಗಿರಿಯಪ್ಪಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರ ಮಾಡಿ ಕಾಲಕ್ರಮದಲ್ಲಿ ಮಾನವ ಸಂಪನ್ಮೂಲವಾಗಿ ರೂಪಿಸಲಿದೆ ಎಂದಿದ್ದಾರೆ.
6: ಕರ್ನಾಟಕ ಸರ್ಕಾರದ ಆಹಾರ ಸಂರಕ್ಷಣಾ ಕಮಿಷನರ್ ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ 1 ವರ್ಷದವರೆಗೆ ಕರ್ನಾಟಕದಲ್ಲಿ ಟೊಬ್ಯಾಕೊ ಪ್ರಾಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ಒಳ್ಳೆ ನಿರ್ಧಾರ ಅಂತ ನಾನು ಕರ್ನಾಟಕದ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತಹ ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ವಿ.

0: ಕ್ಯಾನ್ಸರ್ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗ್ಲೂ ಬ್ಯಾನ್ ಮಾಡಬೇಕಾಗಿತ್ತು, ಅಟ್ ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
1: ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲ್ ಸಂಚಯ್ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯಲಿದೆ. 19ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಹಿರಿಯ ಭೂವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂವಾದ ಜರುಗಲಿದೆ. ನಗರ ಪ್ರದೇಶದಲ್ಲಿ ನೀರಿನ ಹಿತಮಿತ ಬಳಕೆ, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ ಹಾಗೂ ಜಲಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಇಂದು ವಿಶ್ವ ಅಂಗಾಂಗದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಮೃತಪಟ್ಟ ಒಬ್ಬ ವ್ಯಕ್ತಿ ಪ್ರಮುಖ ಅಂಗಾಂಗಗಳ ಹಂಚಿಕೆಯ ಮೂಲಕ 8 ಜೀವಗಳನ್ನು ಉಳಿಸಬಹುದು ಮತ್ತು ಅಂಗಾಂಶ ಹಾಗೂ ಕಣ್ಣುಗಳ ದಾನ ನೀಡಿ ಅನೇಕರಿಗೆ ಸಹಾಯ ಮಾಡಬಹುದು. ಬ್ಯಾಡ್ಮಿಂಟನ್ ಮೊದಲ ಶ್ರೇಯಾಂಕದ ಆಟಗಾರ ಸುಬೋಧ್ ಸೇತಿ, ಎರಡನೇ ಶ್ರೇಯಾಂಕದ ಆಟಗಾರ ಪಿವಿ ವಿಶಾಲ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಮುಖ್ಯ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದ 5ನೇ ಸುತ್ತಿನಲ್ಲಿ ಅವರು ಜಯ ದಾಖಲಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿ ಕೂನಬೇವು ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎ ಭೀಮಪ್ಪ ಅವರನ್ನು ಜಿಲ್ಲಾಡಳಿತ ಗೌರವಿಸಿತು. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನವನ್ನು ಶೀಘ್ರ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದಾಗಿ ಶಾಸಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉಡಾನ್ ಯೋಜನೆ ಅಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಾದೇಶಿಕ ವಿಮಾನಯಾನ ಸೇವೆಗಳನ್ನು ಪುನಾರಂಭಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಚ್ಐವಿ ಹಾಗೂ ಏಡ್ಸ್ ಜನಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ಕುಮಾರ್ ಚಾಲನೆ ನೀಡಿದರು. ಪರಿಸರ ಸ್ನೇಹಿ ಮಾದರಿಯಲ್ಲಿ ಗೌರಿ ಗಣೇಶ ಹಬ್ಬ ಆಚರಿಸುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ ನಾಡಿನ ವಿವಿಧೆಡೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಜಾಥಾ.

0: ನಿಮಿಷ 46 ಸೆಕೆಂಡ್ಗಳು.
1: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ್ 9844-8199.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡೌನ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-9000-1282.
4: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, SP ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ.

0: ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್ ಕಾಲ್ 9606048734. ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟ್ ಸ್ಟಾರ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
1: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
2: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ಕಿರುಗೂರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನಿದೇವರ ದೇವಸ್ಥಾನದಲ್ಲಿ ಶ್ರಾವಣ ಮಹೋತ್ಸವ ಪೂಜೆ ಈ ತಿಂಗಳ 15, 22, 29 ತಾರೀಕು ಮತ್ತು ಸೆಪ್ಟೆಂಬರ್ 5 ತಾರೀಕು ಶನಿವಾರಗಳಂದು ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕಿರುಗೂರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನಿದೇವರ ದೇವಸ್ಥಾನ ಟ್ರಸ್ಟ್ನ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪುನಚ ಮತ್ತು ಅರ್ಚಕ ವೃಂದದವರು ಕೇಳಿಕೊಂಡಿದ್ದಾರೆ.
0: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
5: ಕುಣಿಯುಪದ ಕರ್ಮಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9011990786 ಅಥವಾ 9011990708.
4: ಜುಲೈ 31 ನಿಧನರಾದ ಬಿಳಿಗೇರಿ ಗ್ರಾಮದ ಮಾಜಿ ಸೈನಿಕ ಬೈಲೇರ ಪುರುಷೋತ್ತಮ ಮನು ಅವರ ತಿಥಿ ಕರ್ಮಾಂತರ ಇದೇ 15 ಶನಿವಾರ ಪೂರ್ವಾಹ್ನ 11 ಬಿಳಿಗೇರಿ ಗ್ರಾಮದಲ್ಲಿರುವ ಮೃತರ ಸುಗ್ರಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ನವೀನ ಕುಮಾರಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
6: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
7: ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
0: ರೈತ ಬಾಂಧವರೇ, ಪೊನ್ನಿಮಾನಿಸ್ನಲ್ಲಿ 1 KVA KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
8: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ಉಚ್ಚಿಪರ್ ಮಷೀನ್,
0: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
8: ಸಂಪರ್ಕಿಸಿ
0: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
9: The number you've dialed is currently busy. Kindly
1: try after some time. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.

0: ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಪ್ರಕೃತಿ ಕಾಫಿ ವರ್ಕ್ಸ್ ಗುಡ್ಡ ಹುಸೂರು ಕುಶಾಲನಗರ. ಗುಣಮಟ್ಟದ ಕಾಫಿ ಹೊಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹೊಡಿ ಮಾಡಿಸಲು ಗುಡ್ಡ ಹುಸೂರು ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ.
3: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
4: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಭಕ್ತಿ ಭಂಡಾರಿ ಬಸವಣ್ಣನವರ ವಚನ.
5: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನೋಟ್ ಮಾಡ್ತಾರೆ.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು.
4: ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
5: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇನ್ ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
6: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
7: The number you've dialed is currently busy. Kindly try.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
10: ವಿರಾಜಪೇಟೆ ಮಗ್ಗುಲ ಗ್ರಾಮದ ಶ್ರೀ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ಶ್ರಾವಣ ಮಾಸದ ಪೂಜೆ ಪ್ರಯುಕ್ತ ಈ ತಿಂಗಳ 15, 22 ಮತ್ತು 29 ಹಾಗೂ ಸೆಪ್ಟೆಂಬರ್ 5 ಶನಿವಾರಗಳಂದು ಬೆಳಿಗ್ಗೆಯಿಂದ ನವಗ್ರಹ ಪೂಜೆ, ಶನಿಶಾಂತಿ ಪೂಜೆ, ಶನಿ ಜಪ ಮುಂತಾದ ವಿಶೇಷ ಪೂಜಾ ಕಾರ್ಯ ನಡೆಯಲಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
11: ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸ ಬ್ಯಾಡ.
12: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16
13: ಗೀತ ಮಾಧುರ್ಯ.
11: ಒಂದೇ ಮಣ್ಣಿನ, ಒಂದೇ ತತ್ವದ, ಒಂದೇ ಸಂಸ್ಕೃತಿ ತಾಣವಿದು. ಒಂದೇ ಮನಸ್ಸಿನ, ಒಂದೇ ಭಾವದ, ಒಂದೇ ಕನಸಿನ ದೇಶವಿದು.
13: ನೀವು ಹಾಡ್ತೀರ
12: ಗೀತ ಮಾಧುರ್ಯ. ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ.

0: ರಂಗಗೀತೆ ತತ್ವಪದ ಕೂಡ
1: ಶಾರದ ಮಾತೆ ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222285558, ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
2: ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಈ ಮೂರು ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ.
0: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ,
3: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಲ್ಲ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿಯವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ ವಿವರ. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ.

0: ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಮಸೂದೆಯನ್ನು ಉಲ್ಲೇಖಿಸಲು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಅಧ್ಯಕ್ಷರು ನಾಮನಿರ್ದೇಶನ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಈ ಸದನಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಎಫ್ಸಿಆರ್ಎ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ತನ್ನ ಕಡೆಯಿಂದ 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟೀಯ ಆಯೋಗ ಎನ್ಸಿಎಸ್ಸಿ 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115 ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ಧವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತವೆ ಎಂದು ಹೇಳಿದ್ದಾರೆ.
1: ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಓರ್ ಒಪೋಜಿಷನ್ ಭಾಗ ರೇ ಹೇ ಯೇ ಕಲ್ಪನಾ ಕರ್ನಾ ಮುಷ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಒಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೇ ಲಿಯೆ ಡಿಮಾಂಡ್ ಕರ್ತೆ ಹೈ ಓರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹೀ ಕಹ ರಹೇ ಹೈ ಕಿ ಹಮ್ ಡಿಸ್ಕಷನ್ ಕರೆಂಗೆ ಜವಾಬ್ ದೇಂಗೆ ಓರ್ ಒಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಓರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೇ ಲಿಯೆ ಠೀಕ್ ನಹೀ ಹೈ.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂಸತ್ತು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳಂ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ

0: ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪೂರಕ ಪರೀಕ್ಷೆಯ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ results.digilocker.gov.in ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13-17 ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು ಬಿಸಿಸಿಐ ಬದ್ಧವಾಗಿದೆ ಎಂದು ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7ನೇ ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9ನೇ ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15ನೇ ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾನದಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15ರವರೆಗೆ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17ನೇ ತಾರೀಖಿನವರೆಗೆ ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19ರಂದು ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28ರಂದು ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ವಾರ್ತೆಗಳನ್ನು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತಿನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ, ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ನಾಪಕ್ಲು ಬೇತು ಗ್ರಾಮದ ನಿವಾಸಿ ದಿವಂಗತ ಪಾತಂಡ ರಾಜ ಅವರ ಪುತ್ರ ಉಮೇಶ್ ವಿನು ಅವರು ನಿನ್ನೆ ನಿಧನರಾಗಿದ್ದಾರೆ. 44 ವರ್ಷ ಪ್ರಾಯದ ಪಾತಂಡ ಉಮೇಶ್ ವಿನು ಅವರ ಅಂತ್ಯಕ್ರಿಯೆ ಇಂದು ಬೇತು ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ಬೆಂಗಳೂರು ವಾಸೈಂಜ ಬೇರೆರ ಎಂ ನಾಣಯ್ಯ ಎಂಗ ನಿನ್ನಂದು ಮರಣಪಟ್ಟಿತು. ತೀತಿರ ಶರ್ಮಿಲಿ ಅಪ್ಪಚ್ಚು ಎಂಡ ಪೊಪ್ಪು 86 ವಯತ್ತರ ಬೇರೆರ ಎಂ ನಾಣಯ್ಯ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣ ಹೆಬ್ಬಾಳ ಕ್ರಿಮಿಟೋರಿಯಂಲ ನಡಪ. ಪೊನ್ನಂಪೇಟೆ ತಾಲೂಕು 60 ಗ್ರಾಮತ್ರ ಕೊಡಂದೇರ ಪೌತಿ ಕಿಶೋರ್ ಎಂಗಡ ಪೊಣ್ಣು ಪ್ರಿಯಾ ದೇಚಮ್ಮ ನೀನಾಂದು ಮರಣಪಟ್ಟಿತು. 53 ವಯತ್ತರ ಕೊಡಂದೇರ ಪ್ರಿಯಾ ದೇಚಮ್ಮ ಎಂಗಡ ತಾಮನೆ ನಾಗಚಟ್ಟೀರ ಅಂದಗೋವೆ ಗ್ರಾಮ ಶುಂಟಿಕೊಪ್ಪ ಆಕಿರಿ ಕಾರ್ಯ ಇಂದು ಪೊಲಕ 10 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ

0: ಅಂತೆ, ಆ ಕಾರ್ ಸೈಡ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 9012 82. ISO 9001:2015 ಪ್ರಮಾಣಿತ ಬಿಟ್ಟಂಗಾರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
0: ಕಾರ್ನರ್ ಸೋಫಾ 15,900 ರುಪೀಸ್.
1: ಡೈನಿಂಗ್ ಟೇಬಲ್ 6 chair set 16,900 ರುಪೀಸ್.
0: 3-door wardrobe 9,500 ರುಪೀಸ್.
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
0: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಂಡುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
3: ನೆಕ್ಸಾ.
4: ಅಲ್ಲ, ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಮಗೆ 5 pair ಬ್ಯಾಂಡ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರು.
1: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
4: ಇಲ್ಲ, ವಿರಾಜ ಪೇಟರ ರೇಮಂಡ್ಸ್ ಶಾಪಲ್ ನಂಗ 8 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
0: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್. CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden chairs 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮಾ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
10: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
9: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 gram ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ September 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
11: The number you've dialed is currently busy. Kindly try again. ಇಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
0: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 9012 82.
12: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿ.

0: ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.

0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
0: ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
0: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
0: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
5: The number you've dialed is currently busy. Kindly try after
1: the time. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.

0: ತಾಯಿ ಮತ್ತು ತಾಯಿನಾಡನ್ನು ನಾವು ಪರಮ ಗೌರವದಿಂದ ಕಾಣಬೇಕು. ಜೊತೆಗೆ ನಾಡಿನ ಸಂರಕ್ಷಣೆ ಹೊತ್ತ ಸೈನಿಕ ಪರಂಪರೆಯನ್ನು ಅಷ್ಟೇ ಗೌರವದಿಂದ ನೋಡಬೇಕು.
1: ಸರ್ವರ ಹಿತರಕ್ಷಕರಾದ ಯೋಧರು ರಾಷ್ಟ್ರ ಪ್ರೇಮ ಮತ್ತು ತ್ಯಾಗದ ಪ್ರತೀಕ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂಜೆ 5:00 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚೆಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8:00 ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:31:05.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
4: ನಮ್ಮ ಜೊತೆ ಇದ್ದಾರೆ

0: ಮುನ್ಸಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
1: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ಕಲರ್ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲ ಇದೆ.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
4: ಗೀತಮಾಧುರ್ಯ,
5: ರಚನೆ ರಾಷ್ಟ್ರಕವಿ ಕುವೆಂಪು,

0: ನೀವು ಹಾಡ್ತೀರಾ?
1: ಗೀತಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858, ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಯೋಧ ಚಿತ್ರದ ಗೀತೆ. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಗಾಯಕರು ವಿಜಯ್ ಯೇಸುದಾಸ್ ಹಾಗೂ ಸಂಗಡಿಗರು.

ಇನ್ನು ಮುಂದೆ ಕೇಳೋಣ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಅಮೃತ ಗಳಿಗೆ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್, ಸಾಹಿತ್ಯ ವಿಜಯ ನರಸಿಂಹ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸೋಲಿಲ್ಲದ ಸರದಾರ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಶ್ರೋತೃಗಳೇ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಗಮನಿಸಿ, ಈ ಬೆಳಗ್ಗೆ 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಲಿದ್ದೀರಿ. ಶ್ರೋತೃಗಳೇ, ಈಗ ಸಮಯ 8:50 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪರಮಲಾಭವ ಗಳಿಸಿ ಜೀವಿತ ವ್ಯಾಪಾರ ಕಿರಬೇಕು ಮೂಲಧನ ವಧು ತತ್ವ ದೃಷ್ಟಿ. ಪರಮಲಾಭವ ಗಳಿಸಿ ಜೀವಿತ ವ್ಯಾಪಾರ ಕಿರಬೇಕು ಮೂಲಧನ ವಧು ತತ್ವ ದೃಷ್ಟಿ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ. ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ.

ಬಂಡವಾಳದಿಂದ ಏನು ಮಾಡೋಕ್ಕಾಗಲ್ಲ, ಅದು ಒಪ್ಕೊಳ್ಳಬೇಕು ನಾವು. ಸಾಲ ಮಾಡಿ ಏನಾದರೂ ಮಾಡಿ, ಒಂದು ಅಂಗಡಿ ತೆಗಿಬೇಕು ಅಂದರೆ 2,000 ಅವನಿಗೆ ಬಾಡಿಗೆ ಕೊಡೋಕ್ಕೆ ತಯಾರಿರಬೇಕು, ಒಂದು 25,000 ಅಡ್ವಾನ್ಸ್ ಕೊಡೋಕ್ಕೆ ತಯಾರಿರಬೇಕು. ಅದಕ್ಕೆ ಮೊದಲು ಸಿದ್ಧ ಮಾಡ್ಕೊಳ್ಬೇಕು ಮೊದಲು, ಆಮೇಲೆ ನೀವು ತಿಳ್ಕೊಳ್ಬೋದು. ಜೀವನದಲ್ಲೂ ಅಷ್ಟೇ, ಪರಮ ಲಾಭವ ಗಳಿಸೆ ಜೀವಿತವು ವ್ಯಾಪಾರಕ್ಕೆ ಇರಬೇಕು ಮೂಲಧನ. ಅಂದರೆ ಲಾಭ ಬರಬೇಕು ಅಂತ ಆಸೆ ಇಲ್ಲದೆ ಯಾವನು ವ್ಯಾಪಾರ ಮಾಡೋದಿಲ್ಲ. ಆದರೆ ಅದಕ್ಕೆ ಒಂದಿಷ್ಟು ಮೂಲಧನ ಇರಬೇಕಲ್ವೇನಪ್ಪ, ಬಂಡವಾಳ ಇರಬೇಕು, ಒಂದು ಸಾಮಾನು ತರೋ ಯೋಗ್ಯತೆ ಇರಬೇಕು, ನಿನಗೆ ಅಡ್ವಾನ್ಸ್ ಕೊಡೋ ಯೋಗ್ಯತೆ ಇರಬೇಕು, ಒಳ್ಳೆ ಕಡೆ ಅಂಗಡಿ ತೆಗಿಬೇಕು. ಅದು ಹಾಗೆ ಬದುಕಿನಲ್ಲೂ ಕೂಡ ಚೆನ್ನಾಗಿ ಬದುಕಬೇಕು, ವ್ಯವಹಾರದಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕು ಅಂತ ಆಸೆ ಇದ್ದರೆ ಅದು ತತ್ವದೃಷ್ಟಿ, ಫಿಲಾಸಫಿ ಅಂತ ಯಾವುದನ್ನು ಕರಿತೀವಿ, ಜೀವನ ಧ್ಯೇಯ ಅಂತ ಯಾವುದನ್ನು ಕರಿತೀವಿ, ಬದುಕಿನ ಗುರಿ ಅಂತ ಯಾವುದು ಕರಿತೀವಿ, ಅದು ಮುಖ್ಯವಾಗಿರಬೇಕು. ಯಾಕಪ್ಪ ಮಾಡ್ತಾ ಇದ್ದೀನಿ, ಮಗುವನ್ನು ಸಾಕಬೇಕು, ಯಾಕೆಂದರೆ ನಿನ್ನ ಕರ್ತವ್ಯ, ಅದು ತಂದೆಯಾಗಿ ನಿನ್ನ ಕರ್ತವ್ಯ, ನೀನು ಭಾಳ ದೊಡ್ಡ ಕೆಲಸ ಏನು ಮಾಡ್ತಾ ಇಲ್ಲ. ಬಂಡವಾಳ ಯಾವುದು ಅಂದರೆ ಈ ತತ್ವದೃಷ್ಟಿ, ಅದರಿಂದ ಪಡ್ಕೊಳ್ಬೋದಪ್ಪ. ಇದು ಪ್ರೊಫೆಷನಲ್ ಆಗಿ ಮಾತಾಡ್ತಿದ್ದಾರೆ ಡಿ ವಿ ಜಿ ಅವರು. ಈ ಥರ ನಿಮ್ಮ ಮಾಡಿದ್ರೆ ಏನು ನಷ್ಟ ಆಗೋದಿಲ್ಲ ನಿನಗೆ, ಚಿರಲಾಭ ನಿನಗೆ ಯಾವ ಕಾಲಕ್ಕೂ. ಇದಾದರೆ ಒಂದು ದಿವಸ ಬರುತ್ತೆ ಬ್ಯಾಂಕ್ ಅಕೌಂಟ್ ಹೊಟ್ಟೋಗುತ್ತೆ, ಶೇರ್ ಮೇಲೆ ಹಾಕಿದವ್ರು ಎಷ್ಟು ಜನ ಕಳ್ಕೊಂಡಿಲ್ಲ. ಇಲ್ಲಿ ಹಾಗೇನಿಲ್ಲ, ಜಗದಾತ್ಮ ಲೀಲಾ ವಿಹಾರ ಸುಖ. ಈ ಜಗದಾತ್ಮ ಲೀಲಾ ವಿಹಾರ, ಈ ಪ್ರಪಂಚವಲ್ಲೇ ಸುತ್ತಿದಂತಹ ದೈವದ ಜೊತೆಯಲ್ಲಿ ಸಾಗಿದಂತಹ ಗುಣ, ಆಮೇಲೆ ಇಷ್ಟು ಮಾತ್ರ ಬರೋದಿಲ್ಲ, ಧರೆಯ ಸುಖ ಮೇಲ್ಬಡ್ಡಿ. ವ್ಯವಹಾರದ ಭಾಷೆ ನೋಡಿ ಡಿ ವಿ ಜಿ ಅವರದು, ಒಂದು ಕ್ಯಾಪಿಟಲ್ ಇಟ್ಟರೆ ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತೆ ತಾನೇ. ಮೇಲ್ಬಡ್ಡಿ ಯಾವುದು ಅಂದರೆ ವ್ಯವಹಾರದಲ್ಲಿ ಧರೆಯ ಸುಖ, ಈ ಭೂಮಿಯಲ್ಲಿ ಇರೋ ತನಕ ನೀನು ಸುಖವಾಗಿರ್ತೀಯ. ತತ್ವಜ್ಞಾನದ ಆಹಾರದಿಂದ ಉಪಲಾಲಿತವಾದಂತಹ ಯಾವ ಮನಸ್ಸಿದೆ ಅದು ಶ್ರೇಷ್ಠವಾದದ್ದು, ಆ ಮೂಲಧನ ನಿನ್ನಲ್ಲಿರಬೇಕು ಅಂತ ಹೇಳ್ತಾರೆ.

ಜೀವನದ ತೆರೆಯ ಮೇಲೀಜುತಿರು ಒಳಿತನಾಗಿಸಿಕೊಡುತ್ತ ಕೊಳುತ ಸಂತಸವ. ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು ಒಳಿತನಾಗಿಸಿಕೊಡುತ್ತ ಕೊಳುತ ಸಂತಸವ. ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಮಿಡಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ.

ಕೊನೆ ಗಂಟೆ ಬರುತ್ತಪ್ಪ, ಲಾಸ್ಟ್ ಕಾಲ್ ಅಂತ ಕರೀತಾರೆ ಇದನ್ನು ಇಂಗ್ಲಿಷ್ನಲ್ಲಿ. ಅಂದರೆ ಕೊನೆ ಯಾರೋ ಬಾಗಿಲು ಬಡದಂತ ಆಗುತ್ತೆ ಅಂತ ಶಿವದತ್ತವರು ಹೇಳ್ತಾರೆ. ವಾಟ್ಸ್ ದಿ ನಾಕ್, ವಾಟ್ಸ್ ದಿ ನಾಕ್ ಅಟ್ ದಿ ಡೋರ್, ತ್ರೀ ಗ್ರೇಟ್ ಏಂಜಲ್ಸ್ ಅಡ್ಮಿಟ್ ದೆಮ್ ಅಂತ ಒಬ್ಬ ಇಂಗ್ಲಿಷ್ ಕವಿ. ಹಾಗೇನೆ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಅಲ್ಲಿ ತನಕ ನೀನು ಎಂದೂ ಮುಳುಗಬೇಡ. ಅಯ್ಯ, ಜೀವನ ಅಂದರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ಜೀವನ ಅಂದರೆ ಬದುಕೋದ್ರ ಜೊತೆಗೆ ನೀರು ಅಂತ ಅರ್ಥ. ಈ ನೀರಿನಲ್ಲಿ ಈಜ್ತಾ ಇರಬೇಕಪ್ಪ ನೀನು. ಜೀವನದ ತೆರೆಯ ಮೇಲೆ, ಜೀವನ ಅಂದರೆ ನೀರು, ನೀರಿನ ತೆರೆಯ ಮೇಲೆ ನೀನು ಹಾಗೆ ಜೀವನದ ತೆರೆಯ ಮೇಲೆ, ಸಂಸಾರದ ತೆರೆಯ ಮೇಲೆ ಈಜ್ತಾ ಇರೋ. ಒಳಿತ ನಾಗಿಸು ಕೊಡುತ್ತ ಕೊಡುತ್ತ ಸಂತಸವ. ಬಹಳ ಬ್ಯಾಲೆನ್ಸ್ಡ್ ಆಗ್ತಿದ್ದು. ನೀನು ಸಂತೋಷವನ್ನು ಕೊಡು, ಸಂತೋಷವನ್ನು ತಗೋ. ಬಹಳ ಮುಖ್ಯವಾದದ್ದು ಇದು. ನೀನು ಸಂತೋಷವನ್ನು ಅವ್ರು

0: ಕಡೆಯಿಂದ ಬಯಸ್ತೀಯಲ್ಲ, ನೀನೇನು ಕೊಡ್ತಾ ಇದೆ? ಪ್ರತಿಯಾಗಿ ನೀನೇ ಸಂತೋಷವನ್ನು ಕೊಡು, ಸಂತೋಷವನ್ನು ತೆಗೆದುಕೋ. ಕಳವಳಂ ಬಿಡದೆ ಕೊನೆಯ ಕರೆ ಬಂದಂದು. ಇದು ನಿಜ, ದೊಡ್ಡ ಮಾತು. ಲಾಸ್ಟ್ ಕೆಲವರಿಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಾವು, ಅದರ ದುಃಖ, ಅದರ ಚಿಂತನೆ, ಅದರ ಹೆದರಿಕೆ ಅಂಟ್ಕೊಂಡ್ಬಿಡುತ್ತೆ. ಏನು ಗತಿ, ಏನು ಗತಿ ರೀ ಆಗೋದಾಗುತ್ತೆ? ಮರ ಒಣಗೋ ತನಕ, ಅದು ಎಲೆ ಇದೆಯಲ್ಲ, ಅದು ಒಣಗೋ ತನಕ ಸಂತೋಷವಾಗಿರುತ್ತೆ. ಒಂದು ಸಲ ಟಪ್ ಅಂತ ಬಿದ್ದೋಗ್ಬಿಡುತ್ತೆ. ಹಾಗೆ ಕೊನೆಯ ಕರೆ ಬಂದಾಗ ನಾವು ನಿಜವಾಗ್ಲೂ ಕೂಡ ಲೋಕದಲ್ಲಿ ಸೇರಿರಬೇಕು ಅಂತಾರೆ. ಡಾಕ್ಟರ್ ಪ್ರಭುಶಂಕರ್ ಹೇಳ್ತಾ ಇದ್ರು, ಅವ್ರ ಹೆಂಡತಿ ಶಾಂತಮ್ಮ ಅಂತೇಳಿ, ಡಿ ವಿ ಜಿಯವ್ರು ನೋಡೋಕ್ಕೆ ಆಸ್ಪತ್ರೆಯಲ್ಲಿ ಅವ್ರು ನೋಡೋಕೆ ಬರ್ತಾ ಇದ್ರು. ಆಗಾಗ ಬಂದರೆ ಡಿ ವಿ ಜಿಯವರು ಆ ವಯಸ್ಸಿನಲ್ಲಿ ಆ ಕಾಯಿಲೆಯಲ್ಲಿ ಅವರು ಹೇಳ್ತಾ ಇದ್ರಂತೆ, ಯೋ ಅಳ್ತಾ ಇದ್ರಂತೆ, ಜೋರಾಗಿ ಅಳ್ತಾ ಇದ್ರಂತೆ. ಯಾಕೆ ಅಂದರೆ ಲೋಕದ ಸ್ಥಿತಿ ಏನಾಗಿದೆಯಪ್ಪ, ಇವತ್ತು ಬದುಕು ಹಾಳಾಗ್ತಾ ಇದೆಯಲ್ಲ, ಶುದ್ಧವಾದ ಜೀವನ ಇಲ್ವಲ್ಲ. ಕೊನೆ ವಯಸ್ಸಿನಲ್ಲೂ ಬದುಕಿನ ಸಮಾಜದ ಚಿತ್ರಣ ಕಟ್ಟಿಕೊಂಡಂತಹ ಡಿ ವಿ ಜಿಯವರು ಇಲ್ಲಿ ಹೇಳ್ತಾರೆ, ಮಿಳಿತವಿರು ವಿಶ್ವದಲ್ಲಿ. ಬಹಳ ಕೊನೆ ಮಾತಿದು ಏನಂದ್ರೆ, ಲೋಕದ ಜೊತೆಗೆ ಅಂಟ್ಕೊಂಡಿರು, ಸೇರ್ಕೊಂಡು ಹೋಗು, ಬೆರೆತ್ಕೊಂಡು ಹೋಗು, ಆಗ ಬದುಕು ಹಸನಾಗುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಅರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:35.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
2: ಯೂಶುವಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಬೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿ ಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ಲ ಇದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಅಕ್ಷರ ನಾ
5: ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
4: ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
5: ಇನ್ನೇತಕೋ ನಾನಿನ್ನನು ಬೆರೆವಂಥ ಮನಸ್ಸಾಗಿದೆ.
4: ಇದೇ ಭಾನುವಾರ ಅಂದರೆ ಆಗಸ್ಟ್ 16 ಬೆಳಿಗ್ಗೆ 11:00-12:00.
5: ಈ ಬಂಧನ ಬಹು ಜನ್ಮದ ಕಥೆ ಎಂದು ಮನ ಹೇಳಿದೆ.
4: ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
5: ಈ ಬಂಧನ ಬಹು ಜನ್ಮದ ಕಥೆ ಎಂದು ಮನ ಹೇಳಿದೆ.
4: ಅಂತ್ಯಾಕ್ಷರಿ.
6: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
7: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ. ಸುನಿತಾ

0: ಫರ್ನಿಚರ್ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: The number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
6: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ LR ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
5: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
6: ಡಿಸ್ಕವರ್ LR ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.

ಶ್ರೋತೃಗಳೇ, ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ HS ವೆಂಕಟೇಶಮೂರ್ತಿಯವರ ರಚನೆ, ಹಾಡಿದ್ದಾರೆ GN ಶಿಲ್ಪಕಲಾ ಹಾಗೂ ಸಂಗಡಿಗರು.

ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ವಿನೂತನ ಕಾರ್ಯಕ್ರಮ ಕಲಾಂ ಕನಸು ಮಕ್ಕಳ ಮನಸ್ಸಿಗದೇ ತೀರಿಸು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಅರುಣ್ ತಿವಾರಿಯೊಂದಿಗೆ ವಿಂಗ್ಸ್ ಆಫ್ ಫೈರ್ ಕೃತಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಕೊಡಗಿನ ತಲಕಾವೇರಿಯ ಜಯಪ್ರಕಾಶ್ ಪುತ್ತೂರು.

0: ಆಫ್ ಫೈರ್ ಆಂಗ್ಲಕೃತಿಯ ಕನ್ನಡ ಭಾಷಾಂತರದ ಅಗ್ನಿಯ ರೆಕ್ಕೆಗಳು ಪುಸ್ತಕದ ಓದು ಮತ್ತು ಪೂರ್ವಭಾವಿ ಕಾರ್ಯಕ್ರಮ.
1: ಸಮಯ ಮತ್ತೊಮ್ಮೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ.
2: ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲಿ ತುಂಬಿರಲಿ.
1: ಮಕ್ಕಳೇ, ಕಾರ್ಯಕ್ರಮವನ್ನ ಕೇಳ್ತಿರಲ್ಲ,
3: ನಮ್ಮಮ್ಮ ಕನ್ನಡತಿ ಅವಳಮ್ಮ ಜಯ ಭಾರತಿ.
4: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
5: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
4: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
5: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
6: ಅಕ್ಕ, ಕೆಲ್ಸ ಸಿಕ್ತು.
7: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
6: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
7: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
6: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
7: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
6: ಆದ್ರೆ ಅಕ್ಕ
7: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
6: ಪಾರ್ಟಿ ನಂದು, ಬಜೆಟ್ ನಿಂದು.
7: ಹೌದಾ?
8: ಆರ್ ಬಿ ಐ ಹೇಳುತ್ತೆ,
9: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಆಕಾಶವಾಣಿ ಮಡಿಕೇರಿ, ಸಮಯ 9:32. ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ನಮ್ಮಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬರು ಕಾಣದ ವ್ಯಕ್ತಿ ಇರ್ತಾರೆ. ಅವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಆದರೆ ವಿಚಿತ್ರ ಏನು ಅಂದರೆ ಅವರು ಎಂದಿಗೂ ನಮ್ಮ ಮುಂದೆ ಬರೋದಿಲ್ಲ. ಹಾಗಾದರೆ ಅದು ಯಾರಿರಬಹುದು? ಅದುವೇ ನಾಳೆ ಎಂಬ ಕೈಗೆ ಸಿಗದ

ಪದ. ನಾಳೆಯಿಂದ ಬೆಳಗ್ಗೆ ಬೇಗ ಏಳ್ತೇನೆ, ನಾಳೆಯಿಂದ ಬೇಗ ಎದ್ದು ವ್ಯಾಯಾಮ ಮಾಡ್ತೇನೆ, ನಾಳೆಯಿಂದ ಮೊಬೈಲ್ ನೋಡೋದನ್ನು ಸ್ವಲ್ಪ ಕಡಿಮೆ ಮಾಡ್ತೇನೆ. ಹೀಗೆ ಸಾಕಷ್ಟು ವಿಷಯಗಳಿಗೆ ನಾಳೆ ಎಂಬ ಪದವನ್ನು ನಾವು ಬಳಕೆ ಮಾಡ್ತಾನೆ ಇರ್ತೇವೆ. ಅದು ಮುಂದೆ ಬರುವ ದಿನ ಮಾತ್ರ ಅಲ್ಲ, ಅವಕಾಶ, ಸವಾಲು, ನಿರೀಕ್ಷೆ ಎಲ್ಲವನ್ನು ಒಳಗೊಂಡ ಒಂದು ಸಂಕೇತ. ಜನರು ಆಶಾಭಾವನೆಯಿಂದ ಅಥವಾ ಸ್ವಲ್ಪ ಆತಂಕದಿಂದ ಕೂಡ ನಾಳೆ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾನೆ ಇರ್ತಾರೆ. ನಮ್ಮ ಭಾಷೆಯಲ್ಲಿ ಈ ಪದ ಬಹಳ ಸಾಮಾನ್ಯ ಬಳಕೆಯಲ್ಲಿದ್ದರೂ ಕೂಡ ಅದರ ಹಿಂದೆ ಬಹಳಷ್ಟು ಅರ್ಥಗಳಿವೆ. ಹಾಗಿದ್ರೆ ಶ್ರೋತೃಗಳೇ, ನಾಳೆ ಎಂಬ ಈ ಪದದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ. ಅದಕ್ಕೆ ಮುಂಚೆ ಕೇಳೋಣ ಒಂದು ಹಾಡು.

ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯ್ ಶಂಕರ್.

ನಮ್ಮ ಜೀವನದಲ್ಲಿ ನಾಳೆಯಿಂದ ಶುರು ಮಾಡ್ತೀನಿ ಎಂಬ ಮಾತು ತುಂಬ ಸಾಮಾನ್ಯವಾಗಿದೆ. ಬೆಳಗ್ಗೆ ಬೇಗ ಏಳಬೇಕು, ವ್ಯಾಯಾಮ ಮಾಡಬೇಕು, ಪುಸ್ತಕ ಓದಬೇಕು, ನಮ್ಮ ಕನಸಿನ ಕಡೆಗೆ ಮೊದಲ ಹೆಜ್ಜೆ ಇಡಬೇಕು, ಹೀಗೆ ಅನೇಕ ಆಸೆಗಳು ಮತ್ತು ಗುರಿಗಳು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಸಮಯ ಬಂದಾಗ ಮಾತ್ರ ಇವತ್ತು ಬೇಡ ನಾಳೆಯಿಂದ ಮಾಡೋಣ ಎಂದು ಮುಂದೂಡ್ತೀವಿ. ನಿಜವಾಗಿ ನೋಡಿದರೆ ನಮಗೆ ಸಮಯದ ಕೊರತೆಗಿಂತ ಶುರು ಮಾಡುವ ಮನಸ್ಸಿನ ಕೊರತೆ ಹೆಚ್ಚು ಇರ್ಬೋದು ಅಂತ ಅನಿಸುತ್ತೆ. ಕೆಲಸ ಕಷ್ಟವಾಗಬಹುದು ಎಂಬ ಭಯ, ವಿಫಲವಾಗುವ ಆತಂಕ, ಸೋಮಾರಿತನ, ಪರಿಪೂರ್ಣ ಸಮಯಕ್ಕಾಗಿ ಕಾಯೋದು, ಇವೆಲ್ಲವೂ ನಮ್ಮನ್ನು ನಾಳೆ ಎಂಬ ನೆಪದ ಹಿಂದೆ ಓಡುವಂತೆ ಮಾಡುತ್ತೆ. ಆದರೆ ಜೀವನ ಯಾರಿಗಾಗಿ ಕಾಯೋದಿಲ್ಲ. ಸಮಯಕ್ಕೆ ಪಾಸ್ ಬಟನ್ ಅಂತೂ ಇಲ್ಲ, ಹಿಂದಕ್ಕೆ ಹೋಗುವ ಅವಕಾಶವೂ ಇಲ್ಲ. ನಾವು ಒಂದು ಕೆಲಸವನ್ನು ಒಂದು ದಿನ ಮುಂದೂಡಿದಾಗ ಕೇವಲ ಒಂದು ದಿನವನ್ನೇ ಕಳೆದುಕೊಳ್ತಾ ಇಲ್ಲ, ಆ ಕೆಲಸದಿಂದ ಸಿಗಬಹುದಾದ ಅನುಭವ, ಅವಕಾಶ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೋಬಹುದು. ನಾಳೆ ಮಾಡುತ್ತೇನೆ ಎನ್ನುವುದು ಕೆಲವೊಮ್ಮೆ ಸಣ್ಣ ಮಾತಿನಂತೆ ಕಾಣಬಹುದು, ಆದರೆ ಅದೇ ಮಾತು ಪ್ರತಿದಿನ ಪುನರಾವರ್ತನೆ ಆದರೆ ನಮ್ಮ ದೊಡ್ಡ ಕನಸುಗಳನ್ನೇ ನಿಧಾನವಾಗಿ ದೂರ ಮಾಡಬಹುದು. ಒಂದು ಬೀಜವನ್ನು ನೆಟ್ಟು ಪ್ರತಿದಿನ ನಾಳೆ ನೀರು ಹಾಕ್ತೇನೆ, ನಾಳೆ ನೀರು ಹಾಕ್ತೇನೆ ಎಂದು ಹೇಳಿದರೆ ಅದರಿಂದ ಮರ ಆದರೂ ಹೇಗೆ ಬೆಳೆಯುತ್ತೆ? ಅದೇ ರೀತಿ ನಾಳೆಯ ಕನಸುಗಳಿಗೆ ಇಂದಿನ ಪ್ರಯತ್ನದ ನೀರು ಬೇಕೇ ಬೇಕು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222285588, ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ನಮ್ಮ ಜೀವನದಲ್ಲಿ ನಾಳೆ ಎಂಬ ಪದಕ್ಕೆ ಬಹಳ ವಿಚಿತ್ರವಾದ ಶಕ್ತಿ ಇದೆ ನೋಡಿ. ಪ್ರತಿದಿನ ಕ್ಯಾಲೆಂಡರಲ್ಲಿ ದಿನಾಂಕ ಬದಲಾಗುತ್ತೆ, ಆದರೆ ನಮ್ಮ ನಿರ್ಧಾರ ಮಾತ್ರ ಅದೇ ಜಾಗದಲ್ಲಿ ಇರುತ್ತೆ. ಒಂದು ಕ್ಷಣ ಯೋಚಿಸಿ ನೋಡಿ, ನಾವು ಮೊಬೈಲ್ ಬ್ಯಾಟ್ರಿ 10% ಇದ್ದರೂ ಚಾರ್ಜರನ್ನು ಹುಡುಕ್ತಾ ಇರ್ತೀವಿ, ಆದರೆ ನಮ್ಮ ಜೀವನದ ಎನರ್ಜಿ 10% ಇದ್ದಾಗ ಮಾತ್ರ ನಾಳೆ ನೋಡೋಣ ಅಂತ ಯಾಕೆ ಅನ್ಕೋತೀವಿ? ಅದೇ ರೀತಿ ಮೊಬೈಲ್ಗೆ ಅಪ್ಡೇಟ್ ಬೇಕು ಅಂತ ಹೇಳಿದಾಗ ತಕ್ಷಣ ಅಪ್ಡೇಟನ್ನು ಮಾಡ್ತೀವಿ, ಆದರೆ ನಮ್ಮ ಜೀವನಕ್ಕೆ ಬದಲಾವಣೆ ಬೇಕಾದಾಗ ಮಾತ್ರ ಸ್ವಲ್ಪ ಸಮಯದ ನಂತರ ಅಂತ ಅನ್ಕೋತೀವಿ. ಇನ್ನು ಫೋನ್ ಸ್ಟೋರೇಜ್ ಫುಲ್ ಆಗಿದ್ದಾಗ ಹಳೆಯ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿ ಫೋನಲ್ಲಿ ನಾವು ಜಾಗ ಮಾಡಿಕೊಡ್ತೀವಿ. ಆದರೆ ಮನಸ್ಸಿನಲ್ಲಿ ಹಳೆಯ ನೋವು, ಭಯ, ನಿರಾಶೆ ತುಂಬಿಕೊಂಡಿದ್ರು ಅವುಗಳನ್ನು ಬಿಡಲಿಕ್ಕೆ ಮಾತ್ರ ನಾವು ಸಿದ್ಧರಾಗಿರೋದಿಲ್ಲ. ಟೆಕ್ನಾಲಜಿಯನ್ನು ಅಪ್ಡೇಟ್ ಮಾಡುವ ನಾವು ನಮ್ಮನ್ನು ಅಪ್ಡೇಟ್ ಮಾಡಿಕೊಳ್ಳೋದಕ್ಕೆ ಯಾಕೆ ನಾವು ಇಷ್ಟೊಂದು ಹಿಂಜರಿತಾ ಇದ್ದೀವಿ? ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದರೆ, ಪರಿಪೂರ್ಣ ಸಮಯಕ್ಕಾಗಿ ಕಾಯಬಾರದು, ಎಲ್ಲವೂ ಸರಿಯಾಗುವ ದಿನ ಬಂದ ಮೇಲೆ ಆರಂಭಿಸ್ತೇನೆ ಎಂದು ಕಾಯ್ತಾ ಇದ್ರೆ ಆ ದಿನ ಬಹುಶಃ ಇಂದಿಗೂ ಬಾರದೇ ಇರಬಹುದು. ಜೀವನದಲ್ಲಿ ಸಮಸ್ಯೆಗಳು ಇರುತ್ತೆ, ಸಮಯದ ಕೊರತೆನೂ ಇರುತ್ತೆ, ಕೆಲವೊಮ್ಮೆ ಮನಸ್ಸು ಸಹಕರಿಸೋದಿಲ್ಲ. ಆದರೂ ಕೂಡ ನಾವು ಸಾಧ್ಯವಾದಷ್ಟು ಸಣ್ಣ ಹೆಜ್ಜೆಯನ್ನಾದರೂ ಇಡಬೇಕು. ಮೊದಲ ಹೆಜ್ಜೆ ಪರಿಪೂರ್ಣವಾಗಿರಬೇಕು ಅಂತೇನೂ ಇಲ್ಲ, ಆದರೆ ಅದು ಮುಂದೆ ಸಾಗುವ ಹೆಜ್ಜೆಯಾಗಿರಬೇಕು ಅಷ್ಟೇ.

ನಾಳೆಯಿಂದ ಶುರು ಮಾಡ್ತೀನಿ ಎಂದು ಹೇಳುವ ಪ್ರತಿಯೊಬ್ಬರು ಸೋಮಾರಿಗಳು ಅಥವಾ ಗುರಿಯನ್ನು ಮುಂದೂಡುವವರೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನಮ್ಮ ಜೀವನದ ಪರಿಸ್ಥಿತಿಗಳು, ಜವಾಬ್ದಾರಿಗಳು, ಸಮಯದ ಕೊರತೆ ಅಥವಾ ಮನಸ್ಸಿನಲ್ಲಿ ಸಿದ್ಧತೆ ಮಾಡಿಕೊಳ್ಳದೇ ಇರೋದು ನಮ್ಮನ್ನು ಸ್ವಲ್ಪ ತಡ ಮಾಡಬಹುದು ಅಷ್ಟೇ. ಕೆಲವೊಮ್ಮೆ ತಡವಾಗಿ ಆರಂಭಿಸೋದು ಕೂಡ ತಪ್ಪೇನಲ್ಲ, ಆರಂಭಿಸದೇ ಇರೋದು ದೊಡ್ಡ ತಪ್ಪು. 25ನೇ ವಯಸ್ಸಿನಲ್ಲಿ ಶುರು

ಮಾಡಬೇಕಂದುಕೊಂಡಿದ್ದು 30ರಲ್ಲಿ ಆರಂಭ ಮಾಡಬಹುದು. 30ರಲ್ಲಿ ಶುರು ಮಾಡಬೇಕು ಅಂದ್ಕೊಂಡಿರೋದು 40ರಲ್ಲೂ ಆರಂಭ ಮಾಡಬಹುದು. ಜೀವನದಲ್ಲಿ ಎಲ್ಲರಿಗೂ ಒಂದೇ ಸಮಯಪಟ್ಟಿ ಇರೋದಿಲ್ಲ. ಮತ್ತೊಬ್ಬರ ಯಶಸ್ಸನ್ನು ನೋಡಿ ಅವರು ಇಷ್ಟು ಬೇಗ ಸಾಧಿಸಿದ್ದಾರೆ, ನಾನು ತಡ ಮಾಡಿಬಿಟ್ಟೆ ಎಂದು ಬೇಸರ ಪಡುವ ಅಗತ್ಯನೂ ಇಲ್ಲ. ನಮ್ಮ ಪ್ರಯಾಣ ನಮ್ಮದೇ. ಮುಖ್ಯವಾಗಿ ಬೇಕಾದದ್ದು ನಾವು ಯಾವಾಗ ಆರಂಭಿಸ್ತೇವೆ ಎನ್ನುವುದಕ್ಕಿಂತ ನಮ್ಮ ಕೈಯಲ್ಲಿರುವ ಇಂದಿನ ಸಮಯವನ್ನು ಯಾವ ರೀತಿ ಬಳಸ್ಕೋತಾ ಇದ್ದೀವಿ ಅನ್ನೋದು. ಹೀಗಾಗಿ ನಾಳೆ ಎಂಬ ಪದವನ್ನು ಸಂಪೂರ್ಣವಾಗಿ ನಮ್ಮ ಜೀವನದಿಂದ ತೆಗೆದು ಹಾಕಬೇಕಾಗಿಲ್ಲ. ನಾಳೆ ಎಂಬುದು ಭರವಸೆ, ಹೊಸ ಅವಕಾಶ ಮತ್ತು ಹೊಸ ಆರಂಭದ ಸಂಕೇತವೂ ಹೌದು. ಆದರೆ ಆ ನಾಳೆ ಕೇವಲ ಮಾತಿನಲ್ಲಿ ಉಳಿಬಾರದು. ನಾಳೆಗಾಗಿ ಯೋಜನೆಯನ್ನು ಮಾಡಬಹುದು. ಆ ಯೋಜನೆಗೆ ಹಿಂದೆ ಒಂದು ಸಣ್ಣ ಹೆಜ್ಜೆಯನ್ನು ಇಡಬೇಕಷ್ಟೆ.

ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಗೀತೆಯನ್ನು ಕೇಳ್ತಿರುವಿರಿ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಗೀತರಚನೆ ಚಿಯುದಯ ಶಂಕರ್,

ನನ್ನೋ ದಾರಿಯಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕೂಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎದ್ದರು ಕಾಣಲ್ಲ.

ಕೊನೆಯದಾಗಿ ಒಂದು ಸಣ್ಣ ಪ್ರಶ್ನೆ. ನಾವು ನಾಳೆಗಾಗಿ ಕಾಯ್ತಾ ಇದ್ದೀವಾ ಅಥವಾ ನಮ್ಮ ನಾಳೆಯನ್ನು ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಾ ಅಂತ. ಜೀವನದಲ್ಲಿ ನಾವು ಕಳೆದುಕೊಂಡ ಹಣವನ್ನು ಮತ್ತೆ ಸಂಪಾದಿಸ್ಬೋದು, ಕಳೆದುಕೊಂಡ ವಸ್ತುಗಳನ್ನು ಮತ್ತೆ ಪಡಿಬಹುದು, ಆದರೆ ಕಳೆದುಕೊಂಡ ಸಮಯವನ್ನು ಮಾತ್ರ ಎಂದಿಗೂ ಮರಳಿ ಪಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಕನಸುಗಳಿಗೆ, ನಮ್ಮ ಗುರಿಗಳಿಗೆ, ನಮ್ಮ ಬದಲಾವಣೆಗೆ ನಾಳೆ ಎಂಬ ನೆಪ ಕೊಡುವ ಬದಲು ಇಂದು ದೊಡ್ಡ ಹೆಜ್ಜೆ ಇಡಲು ಆಗದಿದ್ದರೂ ಒಂದು ಸಣ್ಣ ಹೆಜ್ಜೆಯನ್ನಾದರೂ ಇಡೋಣ. ನಾವು ಪ್ರತಿದಿನ ನಾಳೆಯಿಂದ ಎಂದು ಹೇಳುತ್ತಾ ಬದುಕಿದರೆ ಒಂದು ದಿನ ನಮ್ಮ ಜೀವನವೇ ಅಂದು ಮಾಡಬೇಕಿತ್ತು ಎಂಬ ಪಶ್ಚಾತ್ತಾಪವಾಗಿ ಉಳಿಬಹುದು. ಆದ್ದರಿಂದ ಪಶ್ಚಾತ್ತಾಪಕ್ಕಿಂತ ಪ್ರಯತ್ನವನ್ನು ಆಯ್ಕೆ ಮಾಡಿಕೊಳ್ಳೋಣ, ಭಯಕ್ಕಿಂತ ಧೈರ್ಯವನ್ನು ಆಯ್ಕೆ ಮಾಡಿಕೊಳ್ಳೋಣ, ನಾಳೆಕ್ಕಿಂತ ಇಂದು ಎಂಬ ಅವಕಾಶವನ್ನು ಆಯ್ಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 10:02:26. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಆಲತ್ತೂರು ಸಹೋದರರ ಹಾಡುಗಾರಿಕೆಯನ್ನು ಕೇಳೋಣ.

ಸರಿ ದಬ ಹರಿ ದಬ ಮಾ ಪರಮ ಗಿರಿ ದಬ ಮ ಸರಿ ದಬ ನಿ ದ

ಬಾಬಾ ಗರಿ ಸಾರಿ ಬಾಬಾ ರಿ ಸಾರಿ ದಾ ಬಾಬಾ ಗರಿ ಸಾರಿ ಬಾಬಾ ರಿ ಸಾರಿ ದಾ ಬಾಬಾ ಗರಿ ಸಾರಿ ಬಾಬಾ ರಿ ಸಾರಿ ದಾ ಬಾಬಾ ಗರಿ ಸಾರಿ ಬಾಬಾ ರಿ ಸಾರಿ ದಾ ಬಾಬಾ ಗರಿ ಸಾರಿ ಬಾಬಾ ರಿ ಸಾರಿ ದಾ ಬಾಬಾ ಗರಿ ಸಾರಿ ಬಾಬಾ ರಿ ಸಾರಿ ದಾ ಬಾಬಾ ಗರಿ ಸಾರಿ ಬಾಬಾ ರಿ ಸಾರ

0: ಕೇಳುಗರೆ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಳತ್ತೂರು ಸಹೋದರರಿಂದ ಹಾಡುಗಾರಿಕೆ ಕೇಳಿದಿರಿ.
1: ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಆರ್ ಆರ್ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ? ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಆರ್ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
3: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೈ ಜವಾನಿ ತೋ ಇಶ್ಕ್ ಹೋನಾ ಹೈ ಚಿತ್ರದ ಗೀತೆ ಹಾಡಿದ್ದಾರೆ ಮಧುಬಂತಿ ಬಗ್ಚಿ ಹಾಗೂ ದಿವ್ಯಾ ಕುಮಾರ್. ಜಯರಾಜ್ ಅವರ ಸಾಹಿತ್ಯ ಸಂಗೀತ ವೈಟ್ ನಾಯ್ಸ್ ಕಲೆಕ್ಟಿವ್ಸ್.

ಇನ್ನು ಕೇಳಿ ರಾಘವ್ ಚೈತನ್ಯ ಅವರ ಸ್ವರದಲ್ಲಿ ಕಾಕ್ಟೇಲ್ ಟು ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಪ್ರೀತಮ್.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಇನ್ನು ವಿಶಾಲ್ ಮಿಶ್ರಾ ಹಾಗೂ ರೂಪ್ ಕುಮಾರ್ ರಾಥೋಡ್ ಅವರ ಸ್ವರಗಳಲ್ಲಿ ಬಾರ್ಡರ್ 2 ಚಿತ್ರದ ಗೀತೆ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಸಂಗೀತ ಅನು ಮಲ್ಲಿಕ್.

ಅಸ್ಸಿ ಚಿತ್ರಕ್ಕೆಂದು ಸ್ವಾನಂದ್ ಕಿರ್ಕಿರೆ ಅವರ ಸ್ವರದಲ್ಲಿ ಒಂದು ಗೀತೆ, ಸಂಗೀತ ಮತ್ತು ಸಾಹಿತ್ಯ ಸ್ವಾನಂದ್ ಕಿರ್ಕಿರೆ.

ಏನೋ ಕೇಳಿ, ಭೂತ್ ಬಂಗ್ಲಾ ಚಿತ್ರಕ್ಕೆಂದು ಜಾವೇದಲ್ಲಿ ಶ್ರೀ ಅಘೋಷಲ್ ಪೃಥ್ವಿ ಗಂಧರ್ವ ಹಾಡಿದ ಗೀತೆ, ಯತೀಂದ್ರ ಮಿಶ್ರಾ ಅವರ ಸಾಹಿತ್ಯ ಸಂಗೀತ ಪ್ರೀತಾಮ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ವಿನೂತನ ಕಾರ್ಯಕ್ರಮ ಕಲಾಂ

0: ಕನಸು ಮಕ್ಕಳ ಮನಸ್ಸಿಗದೆ ತಿರಿಸು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಅರುಣ್ ತಿವಾರಿಯೊಂದಿಗೆ ವಿಂಗ್ಸ್ ಆಫ್ ಫೈರ್ ಕೃತಿಯನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ ಕೊಡಗಿನ ತಲಕಾವೇರಿಯ ಜಯಪ್ರಕಾಶ್ ಪುತ್ತೂರು.
1: ಶಾಂತಿಯ ಧ್ವಜವೇ, ಕೀರ್ತಿಯ ಭುಜವೇ, ಧರ್ಮದ ಚಕ್ರ, ವಂದನೆ ನಿನಗೆ.
2: ವಿಂಗ್ಸ್ ಆಫ್ ಫೈರ್ ಆಂಗ್ಲ ಕೃತಿಯ ಕನ್ನಡ ಭಾಷಾಂತರದ ಅಗ್ನಿಯ ರೆಕ್ಕೆಗಳು ಪುಸ್ತಕದ ಓದು ಮತ್ತು ಪೂರ್ವಭಾವಿ ಕಾರ್ಯಕ್ರಮ.
0: ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 10 ಗಂಟೆಗೆ.
3: ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲಿ ತುಂಬಿರಲಿ.
0: ಮಕ್ಕಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ,

ಆಕಾಶವಾಣಿ ಮಡಿಕೇರಿ. ಸಮಯ 11:40. ಈಗ ಗಾನ ಡಂಗುರ ಕನ್ನಡದ ಕೆಲವು ಹೊಸ ಚಿತ್ರಗೀತೆಗಳು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಂಜು ಚಿತ್ರಕ್ಕಿಂತ ಗುರುಕಿರಣ್ ಸೌಮ್ಯ ಹಾಡಿದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್ ಸಂಗೀತ ಗುರುಕಿರಣ್.

ಚಿತ್ರ ದಿಯ ಹಡಿದರೆ ಚಿನ್ಮಯಿ ಹಾಗೂ ಸಂಜಿತ್ ಹೆಗ್ಡೆ, ಧನಂಜಯ ರಂಜನ್ ಅವರ ಸಾಹಿತ್ಯ ಸಂಗೀತ, ಅಜನೀಶ್ ಲೋಕನಾಥ್.

ಚಿತ್ರ ಬಲರಾಮನ ದಿನಗಳು ಹಾಡಿದ್ದಾರೆ ರಘು ದೀಕ್ಷಿತ್, ಗೀತೆಯನ್ನು ಬರೆದಿದ್ದಾರೆ ವಾಸುಕಿ ವೈಭವ್, ಸಂಗೀತ ಸಂತೋಷ್ ನಾರಾಯಣ್.

ಇನ್ನು ಮುಂದೆ ಕೇಳಿ ಪೃಥ್ವಿ ಭಟ್ ಅವರ ಸ್ವರದಲ್ಲಿ ಬ್ಯಾಡ್ ಚಿತ್ರದ ಒಂದು ಗೀತೆ, ಸಾಹಿತ್ಯ ಕವಿರಾಜ್ ಅವರದು ಸಂಗೀತ, ಅರ್ಜುನ್ ಜನ್ಯ.

ಇನ್ನು ಒಂದು ಕಡೆ ಶ್ರೀಮತಿ ಸಿಂಧೂರ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಕೈಲಾಶ್ ಖೇರ್. ಮಂಜುನಾಥ್ ಕಬ್ಸೆ ಅವರ ಸಾಹಿತ್ಯ ಸಂಗೀತ ಮುರಳೀಧರಣ್.

ಹರಿಹರನ್ ಹಾಗೂ ಸುಪ್ರಿಯಾ ರಾಮಕೃಷ್ಣಯ್ಯ ಅವರ ಸ್ವರಗಳಲ್ಲಿ ತಾಜ್ಮಹಲ್ ಚಿತ್ರದ ಗೀತೆ. ಈಗ ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್, ಸಂಗೀತ ಅಭಿಮಾನ್ ರಾಯ್.

ಸುನಿಧಿ ಗಣೇಶ್ ಅವರ ಸ್ವರದಲ್ಲಿ ಅಜ್ಞಾತವಾಸಿ ಚಿತ್ರದ ಗೀತೆ ಇದು. ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ಚರಣ್ ರಾಜ್.

ಇನ್ನು ವಾಸುಕಿ ವೈಭವ್ ಅವರ ಸ್ವರದಲ್ಲಿ ನಾರಾಯಣ ನಾರಾಯಣ ಚಿತ್ರದ ಒಂದು ಗೀತೆ, ಚೇತನ್ ಕುಮಾರ್ ಅವರ ಸಾಹಿತ್ಯ ಸಂಗೀತ, ಸತ್ಯ ರಾಧಾಕೃಷ್ಣ.

ಇನ್ನು ಕೇಳಿ ಚಿತ್ರ ರಾಜೇಶ್ ಕೃಷ್ಣನ್ ಅವರ ಸ್ವರಗಳಲ್ಲಿ ನಂಬರ್ ಒನ್ ಚಿತ್ರದ ಗೀತೆ. ಗೀತ ರಚನೆ ಕೆ ವಿ ರಾಜು, ಸಂಗೀತ ಸಾಧು ಕೋಕಿಲಾ.

ಇನ್ನು ಮುಂದೆ ಕೇಳಿ ವೆಂಕಟೇಶ್ ಡಿ ಸಿ ಅವರ ಸ್ವರದಲ್ಲಿ ವಾಮನ ಚಿತ್ರದ ಗೀತೆ, ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಸಂಗೀತ, ಅಜನೀಶ್ ಲೋಕನಾಥ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಲವ್ ಮಾಕ್ಟೇಲ್ ಚಿತ್ರದ ಗೀತೆ. ಸಂಗೀತ ನೀಡಿ ಹಾಡಿದ್ದಾರೆ ರಘು ದೀಕ್ಷಿತ್, ಗೀತ ರಚನೆ ರಾಘವೇಂದ್ರ ಕಾಮತ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಮಯಕ್ಕೆ ಸರಿಯಾಗಿ ದಾನಿಗಳು ಸಿಗದೆ ಪ್ರತಿದಿನ ಸಾವಿರಾರು ಜೀವಗಳು ಅಂಗಾಂಗ ವೈಫಲ್ಯದಿಂದ ಕೊನೆಗೊಳ್ಳುತ್ತಿವೆ. ಮೆದುಳು ನಿಷ್ಕ್ರಿಯಗೊಂಡ ಪ್ರತಿಯೊಬ್ಬರೂ ಸಕಾಲದಲ್ಲಿ ಗರಿಷ್ಠ 8 ಜೀವಗಳಿಗೆ ಮರುಜೀವ ನೀಡಬಲ್ಲರು. ಅಂಗಾಂಗ ದಾನವು ಭರವಸೆ ಕಳೆದುಕೊಂಡ ಕುಟುಂಬಗಳಿಗೆ ಹೊಸ ಬೆಳಕು ತರುವ ಸೇವೆಯಾಗಿದೆ. ಅಂಗಾಂಗ ದಾನದ ಸುತ್ತಲಿರುವ ಹಿಂಜರಿಕೆಯನ್ನು ತೊಡೆದುಹಾಕಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಪುಣ್ಯಸ್ಮರಣೆ. ನೂರಾರು ದೇವಾಲಯಗಳ ನಿರ್ಮಾಣ ಹಾಗೂ ಜೀರ್ಣೋದ್ಧಾರದ ಜೊತೆಗೆ ಬಾಲ್ಯ ವಿವಾಹ ಮತ್ತು ಸತಿ ಸಹಗಮನ ಪದ್ದತಿಗಳ ವಿರುದ್ಧ ಹೋರಾಡಿ ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ಅವರ ಸೇವೆ ಸದಾ ಸ್ಮರಣೀಯ. ಅವರಿಗೆ ತಮ್ಮ ಗೌರವದ ನಮನಗಳು ಎಂದು ಸಚಿವ

0: ಎಂಬಿ ಪಾಟೀಲ್ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕಾವೇರಿ ಕೊಳ್ಳ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹತ್ತಾರು ಸಂಘಟನೆಗಳು ಪ್ರತಿಭಟನೆ ರಸ್ತೆ ತಡೆ ನಡೆಸುತ್ತಿದ್ದು ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕೆಲ ವರ್ತಕರು ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿ ಬಂದ್ ಮಾಡಿದರೆ ಕೆಲವು ತೆರೆದಿವೆ. ಚಿತ್ರಮಂದಿರ ಮಾಲ್ ಹಾಗೂ ಬೃಹತ್ ವಾಣಿಜ್ಯ ಮಳಿಗೆಗಳು ಬಂದ್ ಆಗಿದ್ದು ಆಟೋ ಬಸ್ ಸಂಚಾರ ಎಂದಿನಂತಿವೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಕೆಆರ್ಪಿಟಿಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿ ಡ್ಯಾಂ ಸುತ್ತ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಜೊತೆಗೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಆಗಸ್ಟ್ 15ರಂದು ಬೆಂಗಳೂರಿನ ಐತಿಹಾಸಿಕ ವಿಧಾನಸೌಧದ ಆವರಣದಲ್ಲಿ ನಡೆಯಲಿರುವ ರಾಜ್ಯದ ಮೊದಲ ಸಾರ್ವಜನಿಕ ಸ್ವಾತಂತ್ರ್ಯ ಹಬ್ಬ 2026 ಕಾರ್ಯಕ್ರಮದ ಹಿನ್ನೆಲೆ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಪೊಲೀಸ್ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ವಾತಂತ್ರ್ಯ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇರುವ ಹಿನ್ನೆಲೆ ಭದ್ರತೆ, ಸಂಚಾರ ವ್ಯವಸ್ಥೆ, ಸಾರ್ವಜನಿಕರ ಪ್ರವೇಶ ಮತ್ತು ನಿರ್ಗಮನ, ವಾಹನ ನಿಲುಗಡೆ ಹಾಗೂ ಜನದಟ್ಟಣೆ ನಿರ್ವಹಣೆ ಸೇರಿದಂತೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಹಾಗೂ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಸಾಧ್ಯತೆ ಇರುವುದರಿಂದ ವಿಶೇಷ ಗಮನಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹರ್ ಘರ್ ತಿರಂಗದ ಭವ್ಯ ಕರೆಯಂತೆ ಹುಬ್ಬಳ್ಳಿಯ ತಮ್ಮ ನಿವಾಸದ ಮೇಲೆ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದೆ. ಕೋಟ್ಯಾಂತರ ಭಾರತೀಯರ ಭರವಸೆ, ರಾಷ್ಟೀಯ ಐಕ್ಯತೆ ಹಾಗೂ ಅಮರ ವೀರ ಯೋಧರ ತ್ಯಾಗ ಬಲಿದಾನದ ಸಂಕೇತವಾದ ತಿರಂಗ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲೂ ದೇಶಭಕ್ತಿಯ ಕಿಚ್ಚನ್ನು ಬೆಳಗಿಸಲಿ. ವಿಕಸಿತ ಭಾರತ 2047ರ ಸಂಕಲ್ಪವನ್ನು ಈಡೇರಿಸಲು ನಾವೆಲ್ಲರೂ ಒಗ್ಗೂಡಿ ಶ್ರಮಿಸೋಣ. ನೀವು ಸಹ ನಿಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದ ಮೂಲಕ ಮನವಿ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಹರ್ ಘರ್ ತಿರಂಗ ಅಭಿಯಾನವು ದೇಶಾದ್ಯಂತ ಅತ್ಯಂತ ವೈಭವದಿಂದ ಸಾಗುತ್ತಿದೆ. ಪ್ರತಿಯೊಬ್ಬ ಭಾರತೀಯನು ತನ್ನ ಮನೆಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ದೇಶ ಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಗಸ್ಟ್ 9ರಿಂದ ಆರಂಭವಾಗಿ ಆಗಸ್ಟ್ 17ರವರೆಗೆ ಈ ಅಭಿಯಾನ ನಡೆಯಲಿದ್ದು ಪ್ರತಿಯೊಬ್ಬ ನಾಗರಿಕನಲ್ಲಿ ರಾಷ್ಟೀಯ ಅಭಿಮಾನ, ದೇಶಪ್ರೇಮ ಹಾಗೂ ತ್ರಿವರ್ಣ ಧ್ವಜದ ಬಗ್ಗೆ ಗೌರವವನ್ನು ಜಾಗೃತಗೊಳಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಜ್ಯದ ಕೈಗಾರಿಕಾ ವಲಯಕ್ಕೆ ಹೆಚ್ಚು ಹೆಚ್ಚು ಬಂಡವಾಳ ಸೆಳೆಯುವ ಪ್ರಯತ್ನ ಮುಂದುವರೆಸಿದ್ದು ಒಟ್ಟು 6,252 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯ 83 ಪ್ರಸ್ತಾವನೆಗಳಿಗೆ ಒಪ್ಪಿಗೆ ಕೊಡಲಾಗಿದೆ. ಇದರಿಂದ 30,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಈ ಪೈಕಿ 24 ಯೋಜನೆಗಳು ತಲಾ 50 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಂಡವಾಳ ಹೂಡಲಿದ್ದು ಇವುಗಳಿಂದ 4,703 ಕೋಟಿ ರೂಪಾಯಿ ಹರಿದು ಬರಲಿದೆ. 15 ಕೋಟಿ ರೂಪಾಯಿಗಳಿಂದ 50 ಕೋಟಿಯವರೆಗೆ ಬಂಡವಾಳ ಹೂಡುವಂತಹ 57 ಯೋಜನೆಗಳಿದ್ದು ಇವುಗಳಿಂದ 1,291 ಕೋಟಿ 87 ಲಕ್ಷ ರೂಪಾಯಿ ಬರಲಿದೆ. ಹೆಚ್ಚುವರಿ ಬಂಡವಾಳ ಹೂಡಿಕೆಯ 2 ಯೋಜನೆಗಳ ಮೂಲಕ 258 ಕೋಟಿ ರೂಪಾಯಿ ಬರಲಿದೆ. ಒಟ್ಟು 83 ಯೋಜನೆಗಳ ಪೈಕಿ 69 ಯೋಜನೆಗಳು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಇರಲಿವೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ವಿಶೇಷ

ಕಾರ್ಯಕ್ರಮ ವೈವಿಧ್ಯ. ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಚೇತನಗಳಿಗೆ ಈ ಕ್ಷಣದಲ್ಲಿ ನಮನ ಸಲ್ಲಿಸುತ್ತಾ ನಿಮ್ಮೊಂದಿಗೆ ನಾವು ಕರ್ನಾಟಕ ಲೇಖಕರ ಸಂಘ ಕೊಡಗು ಶಾಖೆಯ ಸದಸ್ಯರು ಈ ದಿನದಂದು ದೇಶಭಕ್ತಿ, ತ್ಯಾಗ ಮತ್ತು ಸ್ವಾಭಿಮಾನದ ಕಥೆ, ಲೇಖನ, ಕವನಗಳನ್ನು ನಿಮಗಾಗಿ ಪ್ರಸ್ತುತಪಡಿಸಲಿದ್ದೇವೆ. ಈಗ ದೇಶಭಕ್ತಿ ಗೀತೆ ಪುಷ್ಪ ಶಿವರಾಮ್ ರೈ ಅವರಿಂದ. ಗೀತೆ ಭಾರತಾಂಬೆಯೇ, ರಚನೆ ರಾಷ್ಟ್ರಕವಿ ಕುವೆಂಪು.

0: ಇದೀಗ ಸ್ವರಚಿತ ಕವನ ವಾಚನ ಸುಶೀಲಾ ವೆಂಕಪ್ಪ ಗೌಡ ಅವರಿಂದ.
1: ಶೀರ್ಷಿಕೆ ತಾಯಿ ಭಾರತಿ. ಪದವೇ ಸಾಲದು ತಾಯಿ ಭಾರತಿಯ ಹೊಗಳಲು, ಮೊದಲು ಮಾಡಿದೆ ಪ್ರಾಸ ಹೊಸೆಯಲು. ಕಂದ ಎನ್ನೆಯ ನುಡಿಯು ತೊದಲು, ಆದರೂ ಸ್ವರ ಬಯಸಿದೆ ಪದ ಹಾಡಲು, ಆದರೂ ಸ್ವರ ಬಯಸಿದೆ ಪದ ಹಾಡಲು. ಲೋಕ ಮಾತೆಯ ಚೆಲುವಿನಾಸುತೆ, ಏಕತೆಗೆ ಹೆಸರಾದ ಭರತಮಾತೆ. ಸಾಕ್ಯ ಮುನಿಶ್ರೇಷ್ಠಗೆ ಜನುಮದಾತೆ, ನಾಕವನೆ ಧರೆಗೆ ತಂದ ದೇವತೆ. ನಾಕವನೆ ಧರೆಗೆ ತಂದ ದೇವತೆ. ಫಲವತ್ತಾದ ಮಣ್ಣಿನ ತಾಯ್ನೆಲ, ಸಲಹುವಳು ನಮಗಿತ್ತು ಜೀವಜಲ. ಹಲವು ಭಾಷೆ ಧರ್ಮದ ಪುಣ್ಯನೆಲ, ಒಲವಿನಲ್ಲಿ ಬಾಳೋಣ ಒಗ್ಗೂಡಿ ನಾವೆಲ್ಲ. ಒಲವಿನಲ್ಲಿ ಬಾಳೋಣ ಒಗ್ಗೂಡಿ ನಾವೆಲ್ಲ. ಒಡಲು ಹೊತ್ತಿದೆ ವೀರ ಶೂರರ, ಮಡಿಲು ತುಂಬಿದೆ ದೇಶಭಕುತರ. ತೊಡಲು ಶಸ್ತ್ರ ಹೂಡೆ ಬಹರ, ಸಿಡಿಲೆರಗಿದಂತೆ ವೈರಿ ಪಡೆ ದೂರ. ಸಿಡಿಲೆರಗಿದಂತೆ ವೈರಿ ಪಡೆ ದೂರ. ಸ್ವಾತಂತ್ರ್ಯ ವೀರರ ನೆತ್ತರಿನಲ್ಲಿ ನೆಂದ, ಜಾತ್ಯಾತೀತ ನೆಲದಲ್ಲಿ ಬದುಕನು ತಂದ. ನೇತಾರರ ನೆನೆಯುವೆ ಹೆಮ್ಮೆಯಿಂದ, ಹುತಾತ್ಮರಿಗೆ ಕವಿತೆ ಕಂಬನಿ ಭಕುತಿಯಿಂದ. ಹುತಾತ್ಮರಿಗೆ ಕವಿತೆ ಕಂಬನಿ ಭಕುತಿಯಿಂದ.
0: ಸ್ವಾತಂತ್ರ್ಯದ ಮಹತ್ವವನ್ನು ನಮ್ಮ ಮುಂದಿನ ತಲೆಮಾರಿಗೆ ತಲುಪಿಸುವ ಲೇಖನವೊಂದನ್ನು ವಾಚಿಸಲಿದ್ದಾರೆ ಶೋಭಾ ರಕ್ಷಿತ್ ಅವರು.
2: ಭಾರತವು ಬ್ರಿಟಿಷರ ಹಿಡಿತದಿಂದ ಮುಕ್ತಿ ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಂಡ ಸುದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿಕೊಂಡು ಬರುತ್ತಾ ಇದ್ದೇವೆ. 1947 ಆಗಸ್ಟ್ 15ರಿಂದ ಭಾರತದಾದ್ಯಂತ ಸಂಭ್ರಮದ ಆಚರಣೆಯು ರೂಢಿಯಲ್ಲಿದೆ. ಸರಕಾರಿ ಮತ್ತು ಸರಕಾರೇತರ ಕಚೇರಿಗಳ ಮೇಲೆ ಹಾಗೂ ವಾಣಿಜ್ಯ ಕಟ್ಟಡಗಳು ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸುವ ಸಡಗರದ ಹಬ್ಬವಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ರೀತಿಯ ಆಂದೋಲನಗಳ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸನ್ನು ನನಸಾಗಿಸಿದ ಶ್ರೇಷ್ಠ ದಿವಸವಾಗಿದೆ. ಸರಿಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ದಾಸ್ಯದಲ್ಲಿದ್ದ ಭಾರತ ದೇಶವನ್ನು ಬಿಳಿಯರಿಂದ ಹಿಂದಕ್ಕೆ ಪಡೆದುಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ. ಆದರೆ ಹಲವಾರು ನಾಯಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಹಂತ ಹಂತವಾದ ಹೋರಾಟ ಮತ್ತು ಸತತ ಪರಿಶ್ರಮವು ನಮ್ಮನ್ನಿಂದು ವಿಶ್ವ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ. ಅವಹೇಳನ, ಅಸಡ್ಡೆ, ಹೊಡೆತ ಬಡಿತಗಳು, ಕಾರಾಗ್ರಹ ವಾಸಗಳು, ಗುಂಡೇಟುಗಳು, ಅದೆಷ್ಟೇ ಮಂದಿ ನೇಣುಗಂಬದಿ ನೇತಾಡಿದರೂ ಆಂಗ್ಲರು ನೀಡುತ್ತಿದ್ದ ಯಾವುದೇ ರೀತಿಯ ಅತಿಕ್ರೌರ್ಯದ ಶಿಕ್ಷೆಗಳಿಗೂ ಬಗ್ಗದೆ ಬೆದರದೆ ಪ್ರಾಣ ಹೋದರೂ ಸರಿ ದೇಶವನ್ನು ಬಿಡಲಾರೆವು ಎಂಬ ಪ್ರತಿಜ್ಞೆಯೊಂದಿಗೆ ಹಂಗು ತೊರೆದು ಪ್ರತಿಭಟನೆ ಚಳುವಳಿಗಳ ಮೂಲಕ ಬಿಳಿಯರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ಮುಂದಿನ ಪೀಳಿಗೆಯ ಏಳಿಗೆಗಾಗಿ ಸ್ವತಂತ್ರ ಭಾರತವನ್ನು ಬಿಟ್ಟು ಹೋದ ನಮ್ಮ ಹೆಮ್ಮೆಯ ಪೂರ್ವಿಕರನ್ನು ನೆನೆಯುತ್ತಾ ಕೃತಜ್ಞತೆಯನ್ನು ಸಲ್ಲಿಸುವ ಪವಿತ್ರ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಭಾರತ ದೇಶದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾ ಭಾರತೀಯರನ್ನು ಅಧೀನರನ್ನಾಗಿಸಿಕೊಂಡು ಹೀನಾಯವಾಗಿ ನಡೆಸಿಕೊಳ್ಳುತ್ತಾ ಭದ್ರವಾಗಿ ಬೇರು ಬಿಟ್ಟು ಹೆಮ್ಮರವಾಗಿ ಬೆಳೆದು ಅಧಿಪತ್ಯ ಸ್ಥಾಪನೆ ಮಾಡಿಕೊಂಡಿದ್ದ ಬಿಳಿಯ ದೊರೆಗಳನ್ನು ಇಲ್ಲಿಂದ ಓಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರಲ್ಲಿ ಸುಭಾಷ್ ಚಂದ್ರ ಬೋಸ್, ಲೋಕಮಾನ್ಯ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಲಾಲ ಲಜಪತ ರಾಯ್, ಭಗತ್ ಸಿಂಗ್, ಬಿಪಿನ್ ಚಂದ್ರಪಾಲ್, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಾಬಾಯಿ ಪಟೇಲ್ ಮುಂತಾದವರೊಂದಿಗೆ ಮಹಿಳಾ ಹೋರಾಟಗಾರರಾದ ಎನಿಬೆಸೆಂಟ್, ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಉಷಾ ಮೆಹ್ತಾ, ಮಾತಂಗಿನಿ ಹಜ್ರಾ, ಬಿಕಾಜಿ ಕಾಮ, ಸುಚೇತಾ ಕೃಪಲಾನಿ, ಕಿತ್ತೂರು ರಾಣಿ ಚೆನ್ನಮ್ಮ, ಬೇಗಂ ಹಜರತ್ ಮಹಲ್, ದುರ್ಗಾಬಾಯಿ ದೇಶ್ಮುಖ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರೊಂದಿಗೆ ಇನ್ನೂ ಬಹಳಷ್ಟು ಹೋರಾಟಗಾರರ ಹೆಸರುಗಳು ಚಿರಸ್ಮರಣೀಯವಾಗಿದೆ. ಭಾರತದ ಪ್ರತಿ ನಾಗರಿಕರಲ್ಲೂ ಅಹಿಂಸೆ, ಸಾಮೂಹಿಕ ವಿಧೇಯತೆಯ ಮೂಲಕ ಆಂಗ್ಲರ ದಬ್ಬಾಳಿಕೆಯನ್ನು ಅಂತ್ಯಗೊಳಿಸುವ ಕೆಚ್ಚನ್ನು ಹುಟ್ಟುಹಾಕುವಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಕೈಜೋಡಿಸಿದ ಸಹಸ್ರ ಸಹಸ್ರ ಸಂಖ್ಯೆಯ ನಾಯಕರು ಹಾಗೂ ಸ್ವಾತಂತ್ರ್ಯ ಸಮರದಲ್ಲಿ ಭಾಗಿಗಳಾಗಿದ್ದ ಪ್ರತಿಯೊಂದು ದಿವ್ಯಾತ್ಮಗಳಿಗೂ ಶಿರಬಾಗಿ ನಮಿಸುವುದೇ ಸ್ವಾತಂತ್ರ್ಯ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ. ಸ್ವಾತಂತ್ರ್ಯವೆಂಬುದು ಬಹುಗಳಿಕೆ. ನಮ್ಮ ದೇಶದ ಸಾರ್ವಭೌಮತೆಯನ್ನು ತನ್ನ ವಶಕ್ಕೆ ಪಡೆದುಕೊಂಡ ದಿನವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತಾ ಬಂದಿರುವುದು ಸರಿಯಷ್ಟೆ. ಆದರೆ ಇದು ಕೇವಲ ರಾಷ್ಟ್ರಗೀತೆ, ದೇಶಭಕ್ತಿಗೀತೆ, ಮೆರವಣಿಗೆ, ಕವಾಯತು, ಧ್ವಜಾರೋಹಣಗಳಿಗಷ್ಟೇ ಸೀಮಿತವಾಗಬಾರದು. ನಮ್ಮ

0: ವಿಕಾರ ಮತ್ತು ಬಾಪೂಜಿಯವರ ಆಶಯಗಳನ್ನು ಈಡೇರಿಸುವ ಹೊಣೆಯನ್ನು ನಿರ್ವಹಿಸುವುದು ಅಷ್ಟೇ ಮುಖ್ಯವಾಗಿದೆ. ಜಾತಿ ಧರ್ಮಗಳ ನಿಂದನೆ, ಕುತಂತ್ರ ರಾಜಕೀಯ, ಒಬ್ಬರ ಮೇಲೊಬ್ಬರ ಕೆಸರರ ಚಾಟದಿಂದ ದೇಶದ ಪ್ರಗತಿ ಅಭಿವೃದ್ಧಿಗಳನ್ನು ಕುಂಠಿತವಾಗಿಸದೆ ಹಿರಿಯರ ಕನಸನ್ನು ನನಸಾಗಿಸುವತ್ತ ದೇಶದ ಉನ್ನತಿಯತ್ತ ಗಮನ ಹರಿಸುವುದು ಇಂದಿನ ಪ್ರತಿ ಪ್ರಜೆ ಮತ್ತು ನಾಯಕರುಗಳ ಆದ್ಯ ಕರ್ತವ್ಯವಾಗಿದೆ. ಪ್ರತಿ ಪ್ರಜೆಯು ಸ್ವಾಭಿಮಾನ, ಸ್ವ ಆಡಳಿತ, ಸ್ವನಿರ್ಧಾರದ ಸಂಕೇತವಾಗಿ ದೊರೆತಿರುವ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸದೆ ರಾಷ್ಟ್ರದ ಹಿತವನ್ನು ಕಾಪಾಡುವುದು ಬದುಕಿನ ಮುಖ್ಯ ಧ್ಯೇಯವಾಗಬೇಕು. ಸತ್ಯ ಧರ್ಮಗಳ ಹಾದಿಯಲ್ಲಿ ನಿತ್ಯದ ಆಚರಣೆಯಾಗಬೇಕು. ಅತ್ಯುನ್ನತ ಶಕ್ತಿಯಾದ ಸಾರ್ವಭೌಮತೆ ಸರ್ವೋಚ್ಚ ಅಧಿಕಾರಿಗಳ ಮೂಲಕ ಜನಸಾಮಾನ್ಯರಿಗಾಗಿ ಸದ್ಬಳಕೆಯಾಗಬೇಕು. ಉಳಿಸಿ ಬೆಳೆಸುವ ಕರ್ತವ್ಯದೊಂದಿಗೆ ಬಲಿದಾನಿಗಳ ತ್ಯಾಗಿಗಳ ಆದರ್ಶಗಳನ್ನು ಗೌರವಿಸಬೇಕು, ಶ್ರದ್ಧಾಪೂರ್ವಕವಾಗಿ ಪಾಲಿಸಬೇಕು. ದೇಶವನ್ನು ಹಿಮಕೋಟೆಯಲ್ಲಿ ಕುಳಿತು ಕಾವಲು ಕಾಯುತ್ತಿರುವ ಹೆಮ್ಮೆಯ ವೀರ ಸೇನಾನಿಗಳನ್ನು ಪೂಜನೀಯ ಸ್ಥಾನದಲ್ಲಿರಿಸಬೇಕು. ಸಾವು, ನೋವು, ಅಳಿವು, ಉಳಿವಿನ ನಡುವಿನಲ್ಲಿ ದೇಶವನ್ನು ಕಾಪಾಡಿಕೊಂಡ ಶ್ರೇಷ್ಠ ದಿನವು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಸದಾ ಸ್ಮರಣೀಯವಾಗಿರಬೇಕು. ದೇಶಪ್ರೇಮ, ದೇಶಭಕ್ತಿಯನ್ನು ಎಳೆಯ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಬಿತ್ತುವುದು ಯುವ ಪೋಷಕರ ಮತ್ತು ವಿದ್ಯಾಸಂಸ್ಥೆಗಳ ಗುರುತರವಾದ ಜವಾಬ್ದಾರಿಯಾಗಿರುತ್ತದೆ. ಇಂದು ದೇಶದ ಭವಿಷ್ಯ, ಗೌರವ, ಪ್ರಗತಿಗಳತ್ತ ಚಿಂತನೆ ನಡೆಸಬೇಕಾದ ದಿನವಾಗಿದೆ. ಭಾರತ ದೇಶದಲ್ಲಿ ಪ್ರತಿ ಪ್ರಜೆಯು ಪ್ರಭುವೇ ಆಗಿರುತ್ತಾನೆ. ಪ್ರಜಾಪ್ರಭುತ್ವದ ನಾಡಿನಲ್ಲಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರಾಚೀನ ಸಂಸ್ಕೃತಿ ಪರಂಪರೆಗಳನ್ನು ಹೊಂದಿರುವ ಭರತ ಭೂಮಿಯಲ್ಲಿ ಜನಿಸಿರುವ ಭಾಗ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಹಲವಾರು ಏಳು ಬೀಳುಗಳ ನಡುವೆಯೂ ಜಗತ್ತಿನಲ್ಲಿ ಗೌರವಯುತವಾಗಿ ಗುರುತಿಸಿಕೊಂಡಿರುವ ಭಾರತೀಯರು ನಾವೆಂಬ ಹೆಮ್ಮೆಯೊಂದಿಗೆ ಭಾರತವನ್ನು ಪ್ರಭಾವಶಾಲಿಯಾದ ರಾಷ್ಟ್ರವನ್ನಾಗಿಸುವತ್ತ ನಮ್ಮ ಚಿತ್ತವಿರಬೇಕು. ದೇಶದ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಯತ್ತ ಗಮನ ಹರಿಸುತ್ತಾ ದೇಶದ ಸಮಗ್ರ ಅಭಿವೃದ್ಧಿಯತ್ತ ನಿಗಾ ವಹಿಸುವುದು ಜನನಾಯಕರ ಪ್ರಥಮ ಕರ್ತವ್ಯವಾಗಿರುತ್ತದೆ. ಇವೆಲ್ಲದಕ್ಕೂ ಮುಖ್ಯವಾಗಿ ನಿಸ್ವಾರ್ಥ ಸೇವಾ ಮನೋಭಾವ, ಮಾನವೀಯತೆ, ಸನ್ನಡತೆಯೊಂದಿಗೆ ಗುರಿ ಸಾಧನೆಗೆ ಸಹೋದರತ್ವ ಭಾವನೆಯೊಂದಿಗೆ ಸಂಕಲ್ಪ ಕೈಗೊಳ್ಳಬೇಕಾಗಿದೆ. ಇಂದು ನಾವೆಲ್ಲ ಅನುಭವಿಸುತ್ತಿರುವ ಸುಖ, ಸೌಲಭ್ಯ, ಸುರಕ್ಷತೆಯು ಬಲಿದಾನಗೈದ ಸಹಸ್ರಾರು ತ್ಯಾಗಿಗಳ ಭಿಕ್ಷೆ ಎಂಬುದನ್ನು ಪ್ರತಿ ನಾಗರಿಕರು ಮರೆಯಬಾರದು. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ, ರಜೆಯ ಮಜೆಯೊಂದಿಗೆ ಮನೋರಂಜನೆ, ಶುಭಾಶಯಗಳ ವಿನಿಮಯಗಳಿಗೆ ಸೀಮಿತವಾಗಬಾರದು. ಕೇವಲ ತಮ್ಮ ಹಕ್ಕುಗಳಿಗಾಗಿ ಕಿತ್ತಾಡದೆ ಕರ್ತವ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ದೇಶಕ್ಕಾಗಿ ಬದುಕಬೇಕು. ದೇಶದಿಂದ ಪಡೆದುಕೊಂಡದ್ದೆಷ್ಟು, ನಾವು ದೇಶಕ್ಕಾಗಿ ನೀಡಿರುವುದೆಷ್ಟು ಎಂಬ ಲೆಕ್ಕಾಚಾರದೊಂದಿಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿರುವುದು ಸ್ವಾತಂತ್ರ್ಯ ದಿನಾಚರಣೆಯ ಅತಿ ಮುಖ್ಯವಾದ ಭಾಗವಾಗಬೇಕು. ಜೈ ಹಿಂದ್, ಜೈ ಭಾರತ ಮಾತೆ.
1: ಕವನ ವಾಚನ ಕವಿತಾ ಜನಾರ್ದನ್ ಅವರಿಂದ.
2: ಕವನದ ಶೀರ್ಷಿಕೆ ಜನ್ಮದಿನ. ಭಾರತ ಮಾತೆಗೆ ಜನ್ಮದಿನವೋ ನಮಗದು ಹರ್ಷದ ದಿನವು. ಭಾರತ ಮಾತೆಗೆ ಜನ್ಮದಿನವೋ ನಮಗದುವೇ ಹರ್ಷದ ದಿನವು. ಅವಳಿಗೀಗ 80ರ ಸಂಭ್ರಮವೋ ನಮಗದುವೇ ಸಡಗರದ ದಿನವು. ಅವಳಿಗೀಗ 80ರ ಸಂಭ್ರಮವೋ ನಮಗದುವೇ ಸಡಗರದ ದಿನವು. ಮಳೆಯಲ್ಲಿ ಮಿಂದೆದ್ದು ಹಚ್ಚ ಹಸಿರ ಸೀರೆಯ ನುಟ್ಟಿಹಳು, ಮಳೆಯಲ್ಲಿ ಮಿಂದೆದ್ದು ಹಚ್ಚ ಹಸಿರ ಸೀರೆಯ ನುಟ್ಟಿಹಳು, ಗಮಗಮಿಸುವ ಸುಮಗಳ ಮುಡಿದು ನವತರುಣಿಯಂತೆ ಕಂಗೊಳಿಸುತ್ತಿಹಳು. ಗಮಗಮಿಸುವ ಸುಮಗಳ ಮುಡಿದು ನವತರುಣಿಯಂತೆ ಕಂಗೊಳಿಸುತ್ತಿಹಳು. ದುಂಬಿಗಳ ಜೇಂಕಾರ, ಹಕ್ಕಿಗಳ ಚಿಲಿಪಿಲಿ ಕಲರವ. ದುಂಬಿಗಳ ಜೇಂಕಾರ, ಹಕ್ಕಿಗಳ ಚಿಲಿಪಿಲಿ ಕಲರವ. ಸುಯ್ಯನೆ ಬೀಸುವ ತಂಗಾಳಿ, ಗಗನದಿ ಮೋಡಗಳ ಚಿತ್ತಾರ. ಸುಯ್ಯನೆ ಬೀಸುವ ತಂಗಾಳಿ, ಗಗನದಿ ಮೋಡಗಳ ಚಿತ್ತಾರ. ಬಿಸಿಲ ಮಳೆಗೆ ಕಾಮನಬಿಲ್ಲಿನ ಆಗಮನ, ಅದನೋಡಿನವಿಲಿನ ನರ್ತನ. ಬಿಸಿಲ ಮಳೆಗೆ ಕಾಮನಬಿಲ್ಲಿನ ಆಗಮನ, ಅದನೋಡಿನವಿಲಿನ ನರ್ತನ. ನದಿಗಳ ಜುಳುಜುಳು ನಿನಾದ, ಗೋಪಾಲಕರ ಕೊಳಲಿನ ನಾದ. ನದಿಗಳ ಜುಳುಜುಳು ನಿನಾದ, ಗೋಪಾಲಕರ ಕೊಳಲಿನ ನಾದ. ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜಗಳ ಹಾರಾಟ, ಮನ ಮನಗಳಲ್ಲಿ ಸಂಭ್ರಮದ ನೆಲಿದಾಟ. ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜಗಳ ಹಾರಾಟ, ಮನ ಮನಗಳಲ್ಲಿ ಸಂಭ್ರಮದ ನೆಲಿದಾಟ. ಭಾರತಾಂಬೆಯ ದೇವಾಲಯವ ಕಂಡೇ ಭಾರತೀಯರ ಹೃದಯದಲ್ಲಿ. ಭಾರತಾಂಬೆಯ ದೇವಾಲಯವ ಕಂಡೇ ಭಾರತೀಯರ ಹೃದಯದಲ್ಲಿ.
1: ಮುಂದಿನ ಕವನ ವಾಚಿಸಲಿದ್ದಾರೆ ಪದ್ಮಾವತಿ ವಿಶ್ವನಾಥ್ ಅವರು.
3: ಶೀರ್ಷಿಕೆ ಸ್ವಾತಂತ್ರ್ಯದ ಉಸಿರು. ಸ್ವಾತಂತ್ರ್ಯ ಎಂಬುದು ಕೇವಲ ಪದವಲ್ಲ, ಸಾವಿರಾರು ಮಹನೀಯರ ತ್ಯಾಗ ಬಲಿದಾನಗಳ ಕೊಡುಗೆ. ರಕ್ತದ ಹನಿಗಳಿಂದ ಹರಳಿದ

0: ಅವು ವೀರರ ಕನಸುಗಳ ಚಿರಸ್ಮೃತಿಯದು. ಬಂಧನದ ಬೇಡಿಕೆಗಳನ್ನು ಒಡೆದು ನುಗ್ಗಿದ ಧೈರ್ಯ, ಭಾರತ ಮಾತೆಯ ಮಕ್ಕಳ ಶೌರ್ಯ, ಸತ್ಯದ ದಾರಿಯಲ್ಲಿ ನಡೆದ ಹೆಜ್ಜೆ ಗುರುತು ಇತಿಹಾಸದ ಪುಟದಲ್ಲಿ ಹೊಳೆಯುವ ನಕ್ಷತ್ರ. ಏನೇ ಆದರೂ ಗರ್ವದಿಂದ ಹಾರುವುದು ನಮ್ಮ ತ್ರಿವರ್ಣ ಧ್ವಜ. ಎದೆ ಮುಂದೆ ಮಾಡಿ ತಲೆ ಎತ್ತಿ ಗೌರವಿಸುವೆವು ಧ್ವಜ ನಮಸ್ಕಾರ. ಪ್ರತಿ ಬಣ್ಣ ಹೇಳುತ್ತದೆ ಕತೆ ತ್ಯಾಗ ಶಾಂತಿ ಸೌಹಾರ್ದತೆಯ ಪಥವೇ. ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮಹನೀಯರ ಋಣ ತೀರದು, ಅವರ ಬಲಿದಾನದ ತ್ಯಾಗ ಎಂದಿಗೂ ಮರೆಯಲಾಗದು. ದೇಶ ಪ್ರೇಮದ ದೀಪ ಸದಾ ಬೆಳಗಲಿ. ಕರ್ತವ್ಯವೇ ನಮ್ಮ ನಿಜವಾದ ಪೂಜೆ, ದೇಶ ಸೇವೆಯೇ ಬದುಕಿನ ಸೊಬಗು. ಏಕತೆಯಿಂದ ಕೈಗಳು ಒಂದಾದಾಗ ಭಾರತದ ಭವಿಷ್ಯ ಬೆಳಗುವುದು ಖಂಡಿತ. ಜೈ ಹಿಂದ್, ಜೈ ಭಾರತ್.
1: ಮುಂದಿನ ಕವನವನ್ನು ವಾಚಿಸಲಿದ್ದಾರೆ ಮನಾ ಕೆಆರ್ ಅವರು.
2: ಕವನದ ಶೀರ್ಷಿಕೆ ಬಂದೂಕು ಹಿಡಿದ ಗಟ್ಟಿ ಕೈಗಳು. ಯುವ ಸೈನಿಕ ಮನೆ ಮಡಿಲು ಬಿಟ್ಟು ಹೊರಟ, ದೇಶದ ಗಡಿ ಕಾಯಲು ದೂರದ ಹಾದಿ ಹಿಡಿದ. ಅಮ್ಮನ ಮನ ಕಣ್ಣೀರಿನ ನಯನ, ಭಯದಿ ನಡುಗುವ ಕರುಳ ನೆರಳು. ಅಮ್ಮನ ಮನ ಕಣ್ಣೀರಿನ ನಯನ, ಭಯದಿ ನಡುಗುವ ಕರುಳ ನೆರಳು. ಗಡಿಯಲ್ಲಿ ಮೌನದಿ ಕಾವಲಾಗಿ ನಿಂತ ಕುವರ, ಎದೆಯಲ್ಲಿ ದೇಶಭಕ್ತಿಯ ಜ್ವಾಲೆ, ಬಂದೂಕು ಹಿಡಿದ ಗಟ್ಟಿ ಕೈಗಳು. ಬಂದೂಕು ಹಿಡಿದ ಗಟ್ಟಿ ಕೈಗಳು. ಮನದಿ ತುಡಿತ ಮನೆಯ ನೆನಪು, ಹುತಾತ್ಮನಾದರೆ ರಾಷ್ಟ್ರಗೌರವ, ಹುತಾತ್ಮನಾದರೆ ರಾಷ್ಟ್ರಗೌರವ. ಹಾರ ಹಾಕಿ ಹೆಮ್ಮೆ ನಾಡಿಗೆ, ಆದರೆ ಆದರೆ ಮನೆ ಮನದಿ ಹೆಂಡತಿ ಕನಸು ಮುದುಡುದು, ಅಮ್ಮನ ಮಡಿಲು ಎದೆ ಬಿರಿದು ಹರಿಯುದು. ಅಮ್ಮನ ಮಡಿಲು ಎದೆ ಬಿರಿದು ಹರಿಯುದು. ತ್ಯಾಗದ ಕಣ್ಣೀರ ಒರೆಸುವರಾರು, ನಿದ್ದೆ ಕೆಡಿಸಿದ ಭಯ ಅಳಿಸುವರಾರು. ಏಕಾಂಗಿ ರಾತ್ರಿಗಳಿಗಿಲ್ಲ ಸಾಂತ್ವನ, ಏಕಾಂಗಿ ರಾತ್ರಿಗಳಿಗಿಲ್ಲ ಸಾಂತ್ವನ. ಜಾಗತಿಕ ಶಾಂತಿಯ ಮಾತು ನಿತ್ಯ, ಶಾಂತಿಗೆ ಸೈನಿಕನ ಉಸಿರು ಸತ್ಯ, ಶಾಂತಿಗೆ ಸೈನಿಕನ ಉಸಿರು ಸತ್ಯ. ಕುಟುಂಬ ಹೊರುವ ಜೀವಮಾನದ ಹೊರೆ ನಿತ್ಯ ಸತ್ಯ, ಕುಟುಂಬ ಹೊರುವ ಜೀವಮಾನದ ಹೊರೆ ನಿತ್ಯ ಸತ್ಯ. ಹೌದಲ್ಲವೇ, ಸ್ವಾತಂತ್ರ್ಯ ಅತ್ಯಮೂಲ್ಯ, ಅದರ ನಿಜವಾದ ಬೆಲೆ ಗಡಿಯಲ್ಲಿ ಚೆಲ್ಲಿದ ರಕ್ತ, ಮನೆಯಲ್ಲಿ ಸುರಿಸಿದ ಕಣ್ಣೀರು. ಗಡಿಯಲ್ಲಿ ಚೆಲ್ಲಿದ ರಕ್ತ, ಮನೆಯಲ್ಲಿ ಸುರಿಸಿದ ಕಣ್ಣೀರು. ಕಂದಮ್ಮ ಮೌನಿಯಾಗಿ ಉಸುರಿದ, ಮತ್ತೆ ಮತ್ತೆ ಉಸುರಿದ. ಜೈ ಹಿಂದ್, ಜೈ ಹಿಂದ್. ಇದೀಗ ಕವನ ವಾಚಿಸಲಿದ್ದಾರೆ ಪುಷ್ಪ ಶಿವರಾಮ್ ರೈ ಅವರು. ಕವನದ ಶೀರ್ಷಿಕೆ ದೇಶಭಕ್ತಿ.
3: ಭಾರತಾಂಬೆಯ ಪುಣ್ಯ ಗರ್ಭದಿ ಜನ್ಮವೆತ್ತಿದ ಹೆಮ್ಮೆಯದು, ಹೊಮ್ಮುತ್ತಿರಲಿ ನರನಾಡಿಯಲ್ಲಿ ದೇಶಭಕ್ತಿಯು ಮೆರೆಯಲಿ. ಪೂರ್ವ ಜನ್ಮದ ಪುಣ್ಯವಿದುವೇ ಈ ತಾಯ ಸುಂದರ ಮಡಿಲಲಿ, ನೆಮ್ಮದಿಯ ಬಾಳ ಕಟ್ಟಿಕೊಂಡಿರುವೆ ಕಾಯುತ್ತಿರಲು ಯೋಧರು ಗಡಿಯಲಿ. ಪ್ರಾಣ ತ್ಯಾಗ ಬಲಿದಾನಗೈದರು ಈ ತಾಯ ಹೆಮ್ಮೆಯ ಕುಡಿಗಳು, ಬಂಧನದ ಸರಪಣಿಯ ಕಿತ್ತೆಸೆದರು ಮುಕ್ತಿ ನೀಡಿದ ಋಣಮುಕ್ತರು. ಜಾತಿ ಮತ ಪಂಥ ಭೇದವೇತಕೆ ಏನ ಸಾಧಿಸುವೆ ನೀನದರಲಿ, ಎಲ್ಲರೊಳಗೊಂದಾಗಿ ಬಾಳು ಸಾರು ಮಾನವತೆಯ ಜಗದಲಿ. ರಾಮ ರಹೀಮ ಏಸು ಬುದ್ಧ ಎಲ್ಲ ನಾಮವೂ ಅವನದೇ, ಎಲ್ಲೋ ಕುಳಿತು ಬೆಳಕ ತೋರುವ ಹರಸಿ ನಮ್ಮನು ಕಾಣದೆ. ಬೆಳಕಾಗು ನೀನು ಅಂಧರಿಗೆ, ನೀಡು ಅಶನವ ಹಸಿದವಗೆ, ಊರುಗೋಲಾಗು ಹಿರಿ ಜೀವಕ್ಕೆ ಹೆಗಲ ನೀಡು ಹೆಳವನಿಗೆ. ರಕ್ತ ದೋಕುಳಿಯ ಹರಿಸದಿರು ದ್ವೇಷ ಅಸೂಯೆಯ ಕಿಚ್ಚಿಗೆ, ಭರತ ಮಾತೆಯ ತನುವದು ಆಗದಿರಲಿ ಮೈಲಿಗೆ. ನನ್ನ ಸಾಗಿಸಲು ಶ್ರಮಿಸು ನೀನು ರಾಮರಾಜ್ಯದ ಕನಸನು, ಸಂಭ್ರಮಿಸಲಿ ಮುಂದಿನ ಪೀಳಿಗೆಯು, ತೆರೆದಿಡು ಶಾಂತಿಧಾಮವನು, ತೆರೆದಿಡು ಶಾಂತಿಧಾಮವನು.
2: ಮುಂದಿನ ಕವನ ವಾಚನ ಸುಶೀಲಾ ವೆಂಕಪ್ಪ ಗೌಡ ಅವರಿಂದ.
4: ನಮ್ಮ ನೆಮ್ಮದಿಯ ನಿದಿರೆಗೆ ಕಾವಲಾಗಿರುವ ಯೋಧ ಸೋದರರ ಬದುಕು ಅನುಬಂಧ, ಯುದ್ಧ ಕರೆ ಬಂದಾಗ ಸಂಸಾರ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ, ಜೊತೆಗೆ ದೇಶ ಕಾಯುವ ತುರ್ತು, ಈ ಭಾವ ತುಮುಲಗಳನ್ನು ನನ್ನ ಸ್ವರಚಿತ ಅಷ್ಟಷಟ್ಪದಿಯ ಮೂಲಕ ಕಟ್ಟಿಕೊಡುವ ಪ್ರಯತ್ನ. ಕವನದ ಶೀರ್ಷಿಕೆ ಯೋಧ. ಬಾಲ್ಯ ಯೌವನ ಸರಿದು ಸರಸರ, ಪಾಲಕರ ಆಸೆ ಮಗಳ ಸ್ವಯಂವರ, ಆಲದಗಲ ಚಪ್ಪರ ಮದುವೆ ಜಂಬರ, ಛಲಗಾರ ಅಳಿಯ ಯೋಧ ನಿಂಬ ಸಡಗರ, ಅರಳುಗಳ

0: ಅಣ್ಣನ ಸತಿಯೆದುಗುಡ ಕರೆಯಲಾರದೆ ಚಡಪಡಿಸಿ ಸೈನಿಕ ತೆರಳುತ್ತಿರುವ ಗಡಿಗೆ ದೇಶ ಸೇವಕ ಮರಳಿ ಬರುವ ಭರವಸೆಯ ಸಂಗಡ ನವದಂಪತಿಗಳ ವಿರಹವೇದನೆ ಭವರ ಕರೆಗೆ ಹೊರಟು ನಿಂತನೆ ಭುವಿಗೆ ಬರಲಿ ಆ ಮುದ್ದು ಕಂದನೆ ಭಾವಿ ಪ್ರಜೆ ಭರವಸೆಯು ನೀನೇನೆ ಕಳೆದು ಸೈರಣೆ ಸೆಣಸಿ ನಮ್ಮ ವೀರಯೋಧ ಕದನ ಕಲಿಗಳು ಮಣಿಸಿ ವೈರಿನರ ಮೇದ.
1: ಸ್ವಾತಂತ್ರ್ಯದ ಸ್ವರಚಿತ ಕವನವನ್ನು ಹಾಡಲಿದ್ದಾರೆ ಶೋಭಾ ರಕ್ಷಿತ್ ಅವರು. ರಾಗ ಸಂಯೋಜನೆ ಮೈಸೂರು ಮೀರಾ ದೀಪಕ್.
2: ನನ್ನ ಕವನದ ಶೀರ್ಷಿಕೆ ಆಧಾರ.

0: ಗೆಳತಿಯರೇ, ಸ್ವಾತಂತ್ರ್ಯ ಎಂದರೆ ಅದು ಹಲವರ ತ್ಯಾಗದಿಂದ ನಮಗೆ ಸಿಕ್ಕ ಉಸಿರು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ಮನಾ ಕೆಆರ್ ಹಾಗೂ
1: ನಾನು ಪುಷ್ಪ ಶಿವರಾಮ್ ರೈ.
2: ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
1: ಗೆಳತಿಯರೇ, ಇದುವರೆಗೆ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ನಿರ್ವಹಣೆ ಪಿಎಂ ಜಗದೀಶ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ.
1: ಆಕಾಶವಾಣಿ ಮಡಿಕೇರಿ.
2: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
7: ಗೀತಮಾಧುರ್ಯ,
8: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222285588, ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
3: ಸಮಯ 12:35 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇದೀಗ ಕೇಳಿ
1: ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್
0: ಅವರಿಗೆ ಸಂದರ್ಶನ. ಸಂದರ್ಶಕರು

0: सविता देशमुख।
1: ನಮಸ್ಕಾರ ನಮಸ್ಕಾರ ಪ್ರಿಯ ಕೇಳುಗರೇ, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನೋಡಿ ಪ್ರಿಯ ಕೇಳುಗರೇ, ತಾಯಿಯ ಮಡಿಲಲ್ಲಿ ಮಗು, ತಂದೆಯ ಹೆಗಲಿರುವ ಪುಟ್ಟ ಕೂಸು, ಮನೆಯ ತುಂಬ ಮಗುವಿನ ನಗು, ಇವು ಪ್ರತಿಯೊಂದು ಕುಟುಂಬದ ಕನಸು. ಆದರೆ ಕೆಲವು ದಂಪತಿಗಳಿಗೆ ಈ ಕನಸು ಸುಲಭವಾಗಿ ನನಸಾಗುವುದಿಲ್ಲ. ನಿರೀಕ್ಷೆ, ಆತಂಕ, ಸಮಾಜದ ಪ್ರಶ್ನೆಗಳು, ಬಂಧುಗಳ ಮಾತುಗಳು, ಇವೆಲ್ಲವೂ ಅವರ ಮನಸ್ಸನ್ನು ನೋಯಿಸಿರ್ತವೆ. ಆದರೆ ನೆನಪಿರಲಿ, ಬಂಜೆತನ ಶಾಪವಲ್ಲ, ಇದು ವೈದ್ಯಕೀಯವಾಗಿ ಚಿಕಿತ್ಸೆ ಪಡೆಯಬಹುದಾದ ಒಂದು ಸ್ಥಿತಿ. ಸರಿಯಾದ ಸಮಯದಲ್ಲಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿದರೆ ಅನೇಕ ದಂಪತಿಗಳ ಕನಸು ನನಸಾಗಬಹುದು. ಹೀಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಬಂಜೆತನದ ಬಗ್ಗೆ ಇರುವ ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ನಮ್ಮೊಂದಿಗೆ ಸ್ತ್ರೀರೋಗ ತಜ್ಞ ಮತ್ತು ಬಂಜೆತನ ನಿವಾರಣೆ ತಜ್ಞರು ಡಾಕ್ಟರ್ ಶಾರದಾ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಸ್ವಾಗತ ಡಾಕ್ಟರ್, ಹೇಗಿದ್ದೀರಾ?
2: ನಮಸ್ಕಾರ, ನಾನು ಚೆನ್ನಾಗಿದ್ದೇನೆ.
1: ಡಾಕ್ಟರ್, ಮೊಟ್ಟ ಮೊದಲಿಗೆ ನಾನು ಕೇಳುವ ನಿಮಗೆ ಪ್ರಶ್ನೆ ಅಂದ್ರೆ, ಬಂಜೆತನ ಅಂದ್ರೆ ಏನು, ಇದು ಯಾಕೆ ಆಗ್ತದೆ?
2: ಬಂಜೆತನ ಅಂದ್ರೆ ಇದೇನು ಶಾಪವಲ್ಲ, ದೌರ್ಬಲ್ಯವೂ ಅಲ್ಲ, ಇದು ಒಂದು ವೈದ್ಯಕೀಯ ಸಮಸ್ಯೆ. ಮಕ್ಕಳನ್ನು ಉತ್ಪಾದಿಸುವ ಅಥವಾ ಸಂತತಿಯನ್ನು ಉತ್ಪಾದಿಸಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿ. ಇದನ್ನು ನಾವು ವೈದ್ಯಕೀಯ ಭಾಷೆ ಅಥವಾ ಅಕಾರ್ಡಿಂಗ್ ಟು WHO ಹೇಳಬೇಕಾದ್ರೆ, ದಂಪತಿಗಳು ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಯಮಿತ ಗರ್ಭ ನಿರೋಧಕ ವಿಧಾನಗಳನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಗರ್ಭಧಾರಣೆ ಆಗದ ಸ್ಥಿತಿಯನ್ನು ಸಂತಾನಹೀನತೆ ಅಥವಾ ವಂದ್ಯತ್ವ, ಬಂಜೆತನ ಎಂದು ಕರೆಯುತ್ತೇವೆ.
1: ಯಾವಾಗ ಇದನ್ನು ಸಮಸ್ಯೆ ಅಂತ ನಾವು ಪರಿಗಣಿಸಬಹುದು ಡಾಕ್ಟ್ರೇ?
2: ಇದನ್ನ ಯಾವಾಗ ಅಂತ ಹೇಳಿದ್ರೆ, 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆ ಒಂದು ವರ್ಷದವರೆಗೆ ಗರ್ಭಧಾರಣೆ ಆಗದಿದ್ದರೆ, ಅಥವಾ 35 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಗೆ 6 ತಿಂಗಳವರೆಗೆ ಗರ್ಭಧಾರಣೆ ಆಗದೆ ಇದ್ದ ಸಂದರ್ಭದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು. ಆವಾಗ ಇದು ಸಮಸ್ಯೆ ಅಂತ ಪರಿಗಣಿಸಲೇಬೇಕು.
1: ಅಂದ್ರೆ ಇದರಲ್ಲಿ ಎಷ್ಟು ವಿಧಾನಗಳಿವೆ ಅಂತ ನೀವು ಅಂತೀರಿ?
2: ಬೇಸಿಕಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಥಮಿಕ ವಂದ್ಯತ್ವ, ಒಮ್ಮೆಯೂ ದಂಪತಿಗಳು ಗರ್ಭಧಾರಣೆಯನ್ನ ಆಗದೇ ಇರುವಂತಹ ಸ್ಥಿತಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತಂದ್ರೆ ನಾವು ದ್ವಿತೀಯ ವಂದ್ಯತ್ವ ಅಂತ ಹೇಳ್ಬೋದು. ದಂಪತಿಗಳು ಈ ಹಿಂದೆ ಒಮ್ಮೆ ಅಥವಾ ಹೆಚ್ಚು ಬಾರಿ ಗರ್ಭಧಾರಣೆ ಆಗಿದ್ರು, ತದನಂತರದಲ್ಲಿ ಮತ್ತೆ ಗರ್ಭಧಾರಣೆ ಆಗದೇ ಇರುವಂತಹ ಸ್ಥಿತಿಯಾಗಿರುತ್ತದೆ.
1: ಆಯ್ತು ಡಾಕ್ಟ್ರೇ, ಈಗ ಸಮಾಜದಲ್ಲಿ ಈಗ ಬಂಜೆತನ ಅಂತಂದ್ರೆ ಅವಳಿಗೊಂದು ಶಾಪ ಅಂತ ಬಹಳಷ್ಟು ನೋವುಗಳನ್ನು ಅವಳು ಅನುಭವಿಸ್ತಾಳೆ. ಅದಕ್ಕೆ ಮಹಿಳೆನೆ, ಅದಕ್ಕೆ ಬಂಜೆತನ ಬರೋದಕ್ಕೆ ಮಹಿಳೆನೆ ಕಾರಣ ಅಂತಾಳೆ. ಇದು ಎಷ್ಟರ ಮಟ್ಟಿಗೆ ಸತ್ಯ?
2: ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ಇನ್ನೂ ಈ ಕಲ್ಪನೆ ಇದೆ. ಆದ್ರೆ ವೈದ್ಯಕೀಯವಾಗಿ ಇದು ಸಂಪೂರ್ಣವಾದಂತ ತಪ್ಪು ಕಲ್ಪನೆನೆ. ಯಾಕಂತ ಹೇಳಿದ್ರೆ, ಸಂತಾನಹೀನತೆ ಎಂಬುದು ಮಹಿಳೆಯ ಸಮಸ್ಯೆ ಮಾತ್ರ ಅಲ್ಲ, ಇದು ಪುರುಷರಲ್ಲಿಯೂ ಮಹಿಳೆಯಲ್ಲಿಯೂ ಅಥವಾ ಇಬ್ಬರಲ್ಲಿಯೂ ಇರುವಂತ ಕಾರಣ. ಮುಖ್ಯವಾಗಿ ಇದು ವೈದ್ಯಕೀಯ ಪರೀಕ್ಷೆ ಅಥವಾ ಚಿಕಿತ್ಸೆ ಪಡೆಯಬಹುದಾದಂತಹ ಸ್ಥಿತಿಯಾಗಿದೆ. ಸುಮಾರು 40% ಸಮಸ್ಯೆನ ನಾವು ಮಹಿಳೆ ಕಂಡ್ರೆ, ಈಗಿನ ಆಧುನಿಕ ಯುಗದಲ್ಲಿ 40% ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಲ್ಲಿ ನಾವು ಪುರುಷರಲ್ಲಿ ಕಾಣಬಹುದು. ಉಳಿದ 20% ಅನ್ನ ನಾವು ಇಬ್ಬರಲ್ಲೂ, ಯಾವುದೇ ಸ್ಪಷ್ಟ ಕಾರಣ ಇಲ್ಲೇ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಪರೀಕ್ಷೆಗೆ ಒಳಗಾಗದಲ್ಲಿ, ನಾವೇನಂತ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟೀಸ್, ಇದು 20%. ಬಟ್ ಇಲ್ಲಿ ನಾವು ನೇರವಾಗಿ ಮಹಿಳೆಯನ್ನೇ ಸಮಸ್ಯೆಯನ್ನಾಗಿ ಇಟ್ಕೊಳ್ಳೋ ತಪ್ಪು.
1: ಈಗ ನೀವು ಹೇಳ್ತಾ ಇದ್ದೀರಾ ಇದು ಪುರುಷರಲ್ಲೂ ಬಂಜೆತನ ಇರುತ್ತೆ ಅಂತ ಕೇಳಿ ಬಹಳ ಆಶ್ಚರ್ಯ ಆಯ್ತು. ಅದು ಏನು ಕಾರಣ ಅಂತೀರಾ?
2: ಪುರುಷರಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವು ಈಗ ಆಧುನಿಕ ಯುಗದಲ್ಲಿ ನೋಡಬೇಕಾದ್ರೆ ಜೀವನ ಶೈಲಿಯೇ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದ್ರೆ ನಾವು ನೋಡಬಹುದು ಈಗ IT ಪೀಪಲ್ ಎಲ್ಲ ವರ್ಕ್ ಫ್ರಮ್ ಹೋಮ್. ಇನ್ನೊಂದು ನಿಮ್ಮ ಪ್ರಶ್ನೆ ಆಗಬಹುದು, ಮೇಡಮ್ ಇವರೆಲ್ಲ ಏನಂತಾರೆ ದೈಹಿಕ ಆಯಾಸ ಇರೋದು ಆ ಕಾರಣಕ್ಕಾಗಿ ಆಗಬಹುದಾ ಅಂತ. ನನ್ನ ವೃತ್ತಿ ಅನುಭವದಲ್ಲಿ ಹೇಳೋದಾದ್ರೆ, ಈವನ್ ರೈತಾಪಿ ಜನರು ಹೊಲದಲ್ಲಿ ಕೆಲಸ ಮಾಡಿ ಅಷ್ಟು ಶ್ರಮಿಸಿದ್ರು ಅವರಲ್ಲಿ ಈ ಪುರುಷ

0: ಕೊಳ್ಳುವುದರಿಂದ ವೀರ್ಯಾಣುಗಳ ಗುಣಮಟ್ಟವನ್ನ ಕಡಿಮೆ ಮಾಡುತ್ತದೆ. ಸೊ ಇದು ಬಿಟ್ಟು ನಾವು ಈಗಿನ ಇದರಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ಯಾಕ್ಡ್ ಫುಡ್ ಏನಂತ ಹೇಳ್ತೀವಿ, ಶೇಖರಣೆಗೊಂಡಿರುವಂತಹ ಆಹಾರ ಪದಾರ್ಥಗಳು, ಆಮೇಲೆ ಹೆಚ್ಚು ಇಳುವರಿಗಾಗಿ ನಾವು ಬಳಸಿರುವಂತಹ ರಾಸಾಯನಿಕಗಳಾಗಿರಬಹುದು ಅಥವಾ ಪರಿಸರ ಕೀಟನಾಶಕಗಳ ಅತಿಯಾದ ಬಳಕೆ, ಇನ್ನು ಅತಿಯಾದ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಕೆಲವೊಂದು ಕಿರಣಗಳಿಗಾಗಿ ಅವರು ಎಕ್ಸ್ಪೋಸ್ ಆಗಿರೋದ್ರಿಂದ, ಇನ್ನು ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಅನುವಂಶಿಕವಾಗಿ ಇರಬಹುದು. ವೀರನಾಳದಲ್ಲಿ ತಡೆ ಅಂದ್ರೆ ಬ್ಲಾಕೇಜ್ ಆಫ್ ದಿ ಸ್ಪರ್ಮ್ ಡಕ್ಟ್ಸ್, ಅಲ್ಲಿ ವೀರ್ಯ ಹೊರಬರಲು ಅಡ್ಡಿಯಾಗಿರಬಹುದು. ಸ್ಥೂಲಕಾಯಗಳು, ಪೌಷ್ಟಿಕ ಆಹಾರದ ಕೊರತೆ, ಫಾಸ್ಟ್ ಜನರೇಷನ್ ವಿ ಆರ್ ಲೈಕ್ ಹೇಗಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಲೈಕ್ ಟೈಮ್ ಇಲ್ಲ, ನಮಗೆ ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ.
1: ಬದಲಾಗುತ್ತಿರುವ
0: ಜೀವನ ಶೈಲಿ
1: ಅತಿ ಮುಖ್ಯವಾದ ಕಾರಣ ಅಂತ. ಆದ್ರೆ ಹಿಂದಿನ ಕಾಲದಲ್ಲೂ ಬಂಜೆತನ ಬಹಳಷ್ಟು ಸಮಸ್ಯೆ ಇತ್ತಲ್ಲ, ಅದಕ್ಕೇನಂತೀರಾ?
0: ಬಂಜೆತನ ಇತ್ತು ಆವಾಗಿಂದನೂ, ಇವತ್ ಆಧುನಿಕ ಯುಗದಲ್ಲಿನೂ ಈ ಸಮಸ್ಯೆ ಇದೆ, ಪ್ರಾಚೀನ ಯುಗದಲ್ಲೂ ಸಮಸ್ಯೆ ಇದೆ. ಆದ್ರೆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವ ನಿಟ್ಟುಗಳು ಬೇರೆಯಾಗಿವೆ. ಅದೇ ನಾನು ಹೇಳಿರೋದ ಪ್ರಕಾರ ಏನಂತ ಹೇಳಿದ್ರೆ, ಪ್ರಾಚೀನ ಕಾಲದಲ್ಲಿ ಇದು ಇತ್ತು ಇಲ್ಲ ಅಂತಲ್ಲ, ಇಲ್ಲಿ ಮಹಿಳೆಯ ವಯಸ್ಸು ಬಹು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಜೀವನ ಶೈಲಿ, ನವ ಡೇಸ್ ವಿ ಆರ್ ಮೋರ್ ಟುವರ್ಡ್ಸ್ ಕರಿಯರ್ ಓರಿಯೆಂಟೆಡ್ ವಿ ಆರ್ ಸೀಯಿಂಗ್. ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದರಲ್ಲೂ ಸ್ವಾತಂತ್ರ್ಯತೆಯನ್ನ ಬಯಸುವಂತ ಮಹಿಳೆ ಆರ್ಥಿಕ ಸಬಲತೆಗಾಗಿ ಹೆಚ್ಚಿನ ಸಮಯದವರೆಗೂ ತನ್ನ ಕೆಲಸದ ಅವಧಿಯನ್ನ, ಆಮೇಲೆ ತನ್ನ ಒಂದು ಶೈಕ್ಷಣಿಕ ರಂಗದಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸುವ ಒಂದು ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕಡೆಗೆ ಹೆಚ್ಚಿನ ಮಹತ್ವವನ್ನ ಕೊಡದೇ ಇರುವುದು ಒಂದು ಕಾರಣವಾಗಿದೆ. ತನ್ನ ವೈಯಕ್ತಿಕವಾಗಿ ಕೊಡುವ ಸಂದರ್ಭದಲ್ಲಿ ದಾಂಪತ್ಯ ಜೀವನಕ್ಕೆ ನೀಡುವ ಮೀಸಲ ಸಮಯ ಕಮ್ಮಿ ಆಗ್ತಾ ಇದೆ ಇಲ್ಲಿ. ಹೀಗಾಗಿ ಇದು ಒಂದು ಆಧುನಿಕ ಯುಗಕ್ಕೂ ಹಿಂದಿನ ಕಾಲದಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು.
1: ಓಕೆ ಡಾಕ್ಟ್ರೆ, ಈಗ ಲಕ್ಷಣಗಳನ್ನು ಕಂಡುಹಿಡಿದ ಆದ್ಮೇಲೆ ಇದಕ್ಕೆ ಯಾವ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು ಅಂತೀರಾ? ನಾವು ಯಾವ್ಯಾವ ಪರೀಕ್ಷೆಗೆ ಒಳಪಡಬೇಕು, ಪರೀಕ್ಷೆಗಳು ನೋವಿನಿಂದ ಕೂಡಿರುತ್ತದೋ ಹೇಗೆ ಅಂತ ಸ್ವಲ್ಪ ಭಯ ಪಡ್ತಾರೆ.
0: ಮಹಿಳೆಯಲ್ಲಿ ಸಂತಾನಹೀನತೆಯ ಚಿಕಿತ್ಸೆಯು ಅದರ ಅಥವಾ ಇನ್ವೆಸ್ಟಿಗೇಷನ್ಸ್ ಏನ್ ಹೇಳ್ತೀವಿ, ಇಲ್ಲಿ ನಾವು ಅಂಡೋತ್ಪತ್ತಿಯನ್ನ ನೋಡ್ಲಿಕ್ಕೆ ಓವುಲೇಷನ್ ಆರ್ ಫಾಲಿಕ್ಯುಲರ್ ಸ್ಟಡಿ ಅನ್ನ ವಿಚಾರಣೆ ಮಾಡ್ಬೇಕಾಗುತ್ತೆ. ಇದರಿಂದ ನಾವು ಅಂಡಾನು ಉತ್ಪತ್ತಿ ಆಗ್ತಾ ಇದೆಯೋ ಅಥವಾ ಉತ್ಪತ್ತಿಯಾದ ಅಂಡಾನು ಬಿಡುಗಡೆ ಆಗ್ತಾ ಇದೆಯಲ್ಲ ಅನ್ನುವಂತಹ ಒಂದನ್ನು ನಾವು ಕಂಡುಕೊಳ್ಬಹುದು. ಎಲ್ಲರಿಗೂ ಚಿರಪರಿಚಿತವಾದಂತೆ ಸೋನೋಗ್ರಫಿ ಅಥವಾ ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ನಾವು ಅಂಡಾನುವಿನ ಉತ್ಪತ್ತಿಯನ್ನ ನೋಡುವುದರ ಜೊತೆ ಜೊತೆಗೆ ಕ್ವಾಲಿಟಿ ಆಫ್ ಎಗ್ ಅಂತ ಅದನ್ನ ನಾವು ಪರೀಕ್ಷೆಗಳೇ ಒಳಪಡಿಸಬಹುದು. ತದನಂತರದಲ್ಲಿ ರಕ್ತ ಪರೀಕ್ಷೆಗಳು, ಅದರಲ್ಲಿ ಹಾರ್ಮೋನ್ಗಳನ್ನ ನೋಡಬಹುದು. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಪ್ರೊಲಾಕ್ಟಿನ್, ಥೈರಾಯ್ಡ್, ಈ ತರಹದ ಆದಂತಹ ಹಾರ್ಮೋನ್ಗಳ ಅಸಮತೋಲನತೆಯು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಒಬಾಸಿಟಿ, ಇದರಿಂದ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇವಾಗ PCOD, PCOS ಸ್ಕೂಲ್ ಜನರಲ್ ಇಂದ ಹಿಡ್ಕೊಂಡು ಯಾರು ಸಂತಾನಹೀನತೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿವರೆಗೂ PCOD ಇಸ್ ಬಿಕಮಿಂಗ್ ಕಾಮನ್ ಬಿಕಾಸ್ ಆಫ್ ಪ್ಯಾಕ್ಡ್ ಫುಡ್ ಆಗಿರಬಹುದು, ಜಂಕ್ ಫುಡ್, ಕರಿದ ಆಹಾರ ಪದಾರ್ಥಗಳು, ಸಚ್ ಥಿಂಗ್ಸ್ ಆರ್ ಎಫೆಕ್ಟಿಂಗ್. ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ಸ್ನ ಅತಿ ಬೇಗನೆ ಮಾಡಿದ ಸಂದರ್ಭದಲ್ಲಿ ಸಮಸ್ಯೆ ಗೊತ್ತಾದ ನಂತರ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಇನ್ನು ಗರ್ಭ ನಳಿಕೆಗಳನ್ನ ನೋಡ್ಲಿಕ್ಕೆ ಹಿಸ್ಟೋಸೆಲ್ಫಿಂಜೋಗ್ರಫಿ ಅಂತ ಮಾಡ್ಕೋತೀವಿ. ಆಮೇಲೆ ಹಿಸ್ಟೋಸೆಲ್ಫಿಂಜೋಗ್ರಫಿಯಲ್ಲಿ ಡೈ ಇಂಜೆಕ್ಟ್ ಮಾಡಿ ನಾಳಗಳು ಸರಿಯಾಗಿದೆಯಾ ಇಲ್ಲವಾ ಅನ್ನುವಂತಹ ಒಂದು ಇದನ್ನ ಮಾಡ್ಕೋಬಹುದು. ತದನಂತರದಲ್ಲಿ ನಾವು ಹೋಗ್ಬೋದು ಡಯಾಗ್ನೋ ಕ್ಲಾಪ್ರೋಸ್ಕೋಪಿ, ಈ ತರದ ಅನೇಕ ಪರೀಕ್ಷೆಗಳಿವೆ. ಈ ಪರೀಕ್ಷೆಗಳನ್ನ ಯಾವಾಗ ಸಂತಾನ ಕ್ರಿಯೆ ಬೇಕು ಅಥವಾ ಉತ್ಪತ್ತಿ ಮಾಡಬೇಕು ಅನ್ನುವಂತಹ ದಾಂಪತಿಗಳು ಇಚ್ಛಾರೆ, ಬಹು ಬೇಗ ಸಮಸ್ಯೆಯನ್ನ ಕಂಡುಕೊಂಡು ಅದಕ್ಕೆ ಪರಿಹಾರ ಹುಡುಕ್ಬೇಕು, ಇದು ಒಂದೇ.
1: ಓಕೆ ಡಾಕ್ಟ್ರೆ, ಈಗ IUI ಮತ್ತು IVF ಚಿಕಿತ್ಸೆಗಳ ಬಗ್ಗೆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡಿ ಮೇಡಮ್.
0: IUI ಅಂದ್ರೆ ಸಂಸ್ಕರಿಸಿದ ವೀರ್ಯವನ್ನ ನೇರವಾಗಿ ನಾವು ಗರ್ಭಾಶಯಕ್ಕೆ ಸೇರಿಸುವಂತಹ ಒಂದು ವಿಧಾನವಾಗಿದೆ. IVF ಅಂದ್ರೆ ಇಲ್ಲಿ ಅಂಡಾಣು ವೀರ್ಯನವನ್ನ ಪ್ರಯೋಗಶಾಲೆಯಲ್ಲಿ ಉಪಯೋಗಿಸಿ ಭ್ರೂಣವನ್ನ ಬೆಳೆಸಿ ತದನಂತರದಲ್ಲಿ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡುವಂತದ್ದು. ಇವೆಲ್ಲ ಲಾಸ್ಟ್ ಸ್ಟೇಜ್ ಅಂತ.
1: ಇದೆಲ್ಲ ಲಾಸ್ಟ್ ಸ್ಟೇಜ್ ಅಂತ ಹೇಳಿದಿರಿ, ಹೌದಾ? ಹಾಗಿದ್ರೆ ಈ ಚಿಕಿತ್ಸೆಗಳು ಕೆಲಸ ಮಾಡದೇ ಇದ್ದಾಗ ಜನರು ಆಯುರ್ವೇದದತ್ತ ನೋಡುವುದು ಸಹಜ. ತಾವು ಒಬ್ಬ ಆಯುರ್ವೇದದ ನುರಿತ ಮತ್ತು ಯಶಸ್ವಿ ವೈದ್ಯರಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಯಾವ ಯಾವ ಚಿಕಿತ್ಸೆಗೆ ಒಳಪಡಬಹುದು, ಬಂಜೆತನವನ್ನು ಹೇಗೆ ನಿವಾರಣೆ ಮಾಡಿದಿರಿ ಅನ್ನುವ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.
0: ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ, ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯ ಬದಲಾವಣೆಗಳು ಬೇಕು. ಮೈನರ್ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ಕೊಳ್ಳುವುದರ ಮುಖಾಂತರ ಅಂಡೋತ್ಪತ್ತಿ ಉತ್ತೇಜುವಂತ ಔಷಧಿಗಳ ಪ್ರಯೋಗ, ಆಯುರ್ವೇದದಲ್ಲಿ ಇದಕ್ಕಾಗಿನೇ ವೈಡ್ ರೇಂಜಸ್ ಆಫ್ ಮೆಡಿಸಿನ್ಸ್ ಆರ್ ದೇರ್ ಸ್ಪೆಷಲಿ ನೀವು ನೋಡಿರಬಹುದು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂಡ್ ಆಲ್ ಆರ್ ಲೈಕ್ ವಾಟ್ ವಿ ಆರ್ ಕಾಲಿಂಗ್ ನವರ್ ಡೇಸ್ ಇಟ್ ಹಸ್ ಒನ್ ಇನ್ ಓಲ್ಡನ್ ಎರಾ ಇಟ್ ಸೆಲ್ಫ್ ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆ ನಿಯಮ

0: ನಿಯಮಿತ ವ್ಯಾಯಾಮ, ಸರಿಯಾದ ದೇಹದ ತೂಕ ಕಾಪಾಡಿಕೊಳ್ಳೋದು, BMI ಅಂತ ಏನ್ ಹೇಳ್ತೀವಿ. ಆಮೇಲೆ ಈಗ ಮೆಟ್ರೋಸ್ ಅಲ್ಲೆಲ್ಲ ನೋಡ್ತಾಬಹುದು, ಈವನ್ ಮಹಿಳೆಯರು ಧೂಮಪಾನ ಮದ್ಯಪಾನ ಆ ತರದ ಒಂದು ಜೀವನ ಶೈಲಿಯಲ್ಲಿದ್ದಾರೆ, ಅದನ್ನು ತ್ಯಜಿಸುವುದರ ಮುಖಾಂತರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ, ಈವನ್ ಕೇಸ್ ಆಫ್ ಫೆಲೋಬಿಯನ್ ಟ್ಯೂಬ್ ಬ್ಲಾಕೇಜ್ ಇದ್ರೆ ಅದನ್ನು ತೆರವುಗೊಳಿಸುವುದರ ಮುಖಾಂತರ, ಗರ್ಭಾಶಯದಲ್ಲಿ ಕೆಲವೊಂದ್ಸರಿ ಫೈಬ್ರಾಯ್ಡ್ಸ್ ಇರಬಹುದು ಅಥವಾ ಗರ್ಭಾಶಯದಲ್ಲಿ ಪದರ ಬೆಳವಣಿಗೆ ಆಗಿರಬಹುದು, ಇವುಗಳನ್ನ ತೆಗೆಯುವುದರ ಮುಖಾಂತರ ನಾವು ಇಲ್ಲಿ ಚಿಕಿತ್ಸೆಯನ್ನ
1: ನಾವು ಒಳಪಡಬಹುದು ಅಂತ ಇದ್ದೀರಿ. ಓಕೆ ಡಾಕ್ಟ್ರೆ, ಅಂದ್ರೆ ಈ ಎಲ್ಲ ಚಿಕಿತ್ಸೆಗಳು ನಮಗೆ ಫಲದಾಯಕ ಆಗದೇ ಇದ್ದಾಗ IUI ಮತ್ತು IVF ಚಿಕಿತ್ಸೆಗಳಿಗೆ ನಾವು ಒಳಪಡಬಹುದು ಅಂತ ಇದ್ದೀರಿ.
0: ನಾನು ಒಂದು ಆಯುರ್ವೇದ ತಜ್ಞ ಆಗಿ, ಪಂಚತನ ನಿವಾರ ತಜ್ಞ ಆಗಿ ಸತತವಾಗಿ ನಾನು ಇವಾಗ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಈವನ್ ಫೇಲ್ಡ್ IVF DUI ಏನು ಆದಂತಹ ಒಂದು ದಂಪತಿಗಳು ಸಹಜ ನೈಸರ್ಗಿಕವಾಗಿ ದಾಂಪತ್ಯ ಜೀವನವನ್ನು ನಡೆಸಿ ಆಯುರ್ವೇದ ಚಿಕಿತ್ಸೆ ಮುಖಾಂತರ ಮಕ್ಕಳನ್ನ ಕಂಡುಕೊಂಡಂತಹ ಅನೇಕ ಉದಾಹರಣೆಗಳಿವೆ. ನಾನು ಆಯುರ್ವೇದ ಪ್ರಕಾರ ಹೇಳೋದಾದ್ರೆ ಗರ್ಭ ಸಂಭವ ಸಾಮಗ್ರಿ ಅಂತ ಹೇಳ್ತೀವಿ, ಋತು ಕ್ಷೇತ್ರ ಅಂಬು ಬೀಜ ಅಂತ ಹೇಳ್ಬಿಟ್ಟು, ಋತುವಿನ ಒಂದು ಮೆನ್ಸ್ಟ್ರಲ್ ಸೈಕಲ್ ಹಿಸ್ಟ್ರಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲಿ ಕೆಲವರಿಗೆ ಮುಟ್ಟಿನ ಸಮಸ್ಯೆಗಳಿರುತ್ತೆ, ಯಾಕೆ ಈ ಮುಟ್ಟಿನ ಸಮಸ್ಯೆಗಳಾಗುತ್ತೆ, ಹಾರ್ಮೋನಿನ ಅಸಮತೋಲನತೆಯಿಂದಾಗಿ ಅಲ್ಲಿ ಋತುವಿನ ವೈಪರೀತ್ಯಗಳು ಬರುತ್ತೆ, ಆವಾಗ ಎಂಡೋಮೆಟ್ರಿಯಂ ಡೆವಲಪ್ಮೆಂಟ್ ಆಗಿರಬಹುದು, ಅಂಡಾಣು ಉತ್ಪತ್ತಿ ಆಗಿರಬಹುದು, ರೀತಿಯಾದಂತಹ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ದೇಹ ಶುದ್ಧೀಕರಣ ಪಂಚಕರ್ಮ ಇತ್ಯಾದಿ ದೇಹ ಶುದ್ಧೀಕರಣ ತದನಂತರದಲ್ಲಿ ನಾವು ಗರ್ಭವ ಅಂಡಾಣುಗಳ ಉತ್ತೇಜಿಸುವಂತಹ ಔಷಧಿಗಳ ಪ್ರಯೋಗಗಳ ಮುಖಾಂತರ ಫಾಲಿಕಲ್ ಸ್ಟಡಿ ಮಾಡ್ಕೋಬಹುದು. ಇನ್ ಬಂದ್ಬಿಟ್ಟು ಫೆಲೋಬಿಯನ್ ಟ್ಯೂಬ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಉತ್ತರ ಬಸ್ತಿ ಅತಿ ಉತ್ತಮವಾದ ಕ್ರಿಯೆಯನ್ನ ನೀಡುವುದರ ಮುಖಾಂತರ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಸ್ಟಮ್ ಆಫ್ ಮೆಡಿಸಿನ್ ರಿಸಲ್ಟ್ ಈಸ್ ಇಂಪಾರ್ಟೆಂಟ್.
1: ಹೌದು,
0: ಯಾಕಂದ್ರೆ ಇದು ಒಂದು ಸಂತಾನಹೀನತೆ ಎಂಬುದು ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಭಾವನಾತ್ಮಕವಾಗಿ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸ್ಥಿತಿಯಾಗಿದೆ.
1: ಹೌದು,
0: ಯಾಕಂದ್ರೆ ಕುಟುಂಬದಲ್ಲಿಯೂ ಕೂಡ ಮಹಿಳೆ ಅಥವಾ ಪುರುಷರು ಮಾನಸಿಕ ಖಿನ್ನತೆಗೊಳಗಾಗ್ತಾರೆ.
1: ಹೌದು,
0: ಇದು ದೋಷವಲ್ಲ, ಆದ್ರೆ ವೈದ್ಯಕೀಯ ಸ್ಥಿತಿಗೆ ಒಳಪಡುವಂತಹ ಒಂದು ಸಂದರ್ಭ. ಹಾಗಾಗಿ ಅಂಡೋತ್ಪತ್ತಿ ಆಗುವ ಒಂದು ಔಷಧಿಗಳ ಪ್ರಯೋಗ, ದೇಹ ಶುದ್ಧೀಕರಣ, ಪಂಚಕರ್ಮ ವಿಧಾನಗಳನ್ನ ಒಳಪಡಿಸುವುದು, ತದನಂತರದಲ್ಲಿ ಏನಾದ್ರು ಗರ್ಭಾಶಯದಲ್ಲಿ ಅಥವಾ ಗರ್ಭನಾಳಗಳಲ್ಲಿ ಸಮಸ್ಯೆ ಇದ್ದಲ್ಲಿ ಉತ್ತರ ಬಸ್ತಿ ಎನ್ನುವ ಒಂದು ಚಿಕಿತ್ಸಾ ಪದ್ಧತಿಯ ಮುಖಾಂತರ ಟ್ಯೂಬಲ್ ಬ್ಲಾಕೇಜ್ ಅನ್ನು ನಾವು ನಿವಾರಣೆ ಮಾಡಬಹುದು. ಈ ಎಲ್ಲಾ ಅಂಶಗಳನ್ನ ಕಂಟ್ರ ಮಾಡಿದ್ರೆ ಋತು ಅಂದ್ರೆ ಇಲ್ಲಿ ನಾವು ಹೇಗೆ ಒಂದು ಸಸ್ಯಗಳನ್ನ ಬೆಳೆಸಲಿಕ್ಕೆ ವಾತಾವರಣದ ಅವಶ್ಯಕತೆ ಇರುತ್ತದೆ, ಅದೇ ರೀತಿಯಾಗಿ ಗರ್ಭದಲ್ಲಿ ಗರ್ಭ ಧಾರಣೆ ಮಾಡಿ ಬೆಳವಣಿಗೆಗೆ ಋತುವಿನ ಅವಶ್ಯಕತೆ ಇದೆ. ಇದನ್ನ ನಾವು ಋತುಚಕ್ರ ಅಥವಾ ಮೆನಿಸ್ಟ್ರಲ್ ಸೈಕಲ್ ಅಂತ ಏನ್ ಕರಿತೀವಿ. ಮೊದಲನೇದಾಗಿ ದೇಹವನ್ನ ನಾವು ಪೂರ್ವ ಚಿಕಿತ್ಸೆ ಪ್ರಧಾನ ಚಿಕಿತ್ಸೆ ಹಾಗೂ ಪಶ್ಚಾತ್ ಚಿಕಿತ್ಸೆಗಳನ್ನ ಮಾಡ್ಕೋತೇವೆ. ಪೂರ್ವದಲ್ಲಿ ದೇಹವನ್ನ ಸ್ನೇಹಪಾನ ಸ್ವೇದನ ಅನ್ನುವಂತಹ ಒಂದು ಪ್ರಕ್ರಿಯೆಗಳಿಗೆ ಒಳಪಡಿಸಿ ಶ್ರೋತೋ ಶುದ್ಧೀಕರಣ ಮಾಡುವುದರಲ್ಲಿ ನಾವು ವಮನ ವಿರೇಚ ಬಸ್ತಿ ನಸ್ಯ ಈ ತರನಾದಂತಹ ಪಂಚಕರ್ಮ ಕ್ರಿಯೆಗಳನ್ನು ಮಾಡ್ಕೊಳ್ತೇವೆ. ತದನಂತರ ಪಶ್ಚಾತ್ ಕರ್ಮ ಅಂದ್ರೆ ಇದು ಸಂಸರ್ಜನ ಕರ್ಮ. ದೇಹ ಸಾಕಷ್ಟು ಬದಲಾವಣೆಗೆ ಹೋಗಿ ಕೋಷ್ಠದಲ್ಲಿ ಅಗ್ನಿ ಅಂದ್ರೆ ನಮ್ಮ ಡೈಜೆಸ್ಟಿವ್ ಪವರ್ ವೇರಿಯೇಷನ್ ಆಗಿರುವುದರಿಂದ ನಾವು ಅಲ್ಲಿ ಈಸಿ ಡೈಜೆಸ್ಟಿಬಲ್ ಫುಡ್ ಸಹಜವಾಗಿ ಜೀರ್ಣವಾಗುವಂತಹ ಗಂಜಿ ಲೇಪ ಪೇಯ ತದ ಗ್ರಾಜುವಲಿ ಸೆಮಿ ಸಾಲಿಡ್ ಫುಡ್ ಆ ತರದವರೆಗೂ ಇದನ್ನ ಅಳವಡಿಸಿ ದೇಹವನ್ನು ಶುದ್ಧೀಕರಣಗೊಳಿಸ್ತೇವೆ. ಇಟ್ ಈಸ್ ವಿ ಕ್ಯಾನ್ ಕನ್ಸಲ್ಟ್ ಪ್ರೀ ಕನ್ಸೆಪ್ಷನಲ್ ಥೆರಪಿ ಅಂಡ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಕ್ಯಾನ್ ಪ್ರೊಸೀಡ್ ವಿತ್ ದಿಸ್. ದಿಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್, ಇದು ಬಹಳ ಈಗಿನ ಜಗತ್ತಿಗೆ ಅತಿ ಅವಶ್ಯಕವಾದಂತದ್ದಾಗಿದೆ.
1: ಡಾಕ್ಟ್ರೆ, ಈ ದಂಪತಿಗಳ ಚಿಕಿತ್ಸೆಯ ಜೊತೆ ಜೊತೆಗೆ ಕುಟುಂಬದವರ ನೆರವು ಬಹಳ ಮುಖ್ಯ ಅಂತ ಕೇಳಿ ಬರ್ತದೆ.
0: ಇಲ್ಲಿ ನೀವು ಹೇಳಿದ್ರ ಪ್ರಕಾರ ಸಂತಾನಹೀನತೆಯ ಒಂದು ಚಿಕಿತ್ಸೆ ಪ್ರಕ್ರಿಯೆ ಕೇವಲ ದಂಪತಿಗಳಿಂದ ಮಾತ್ರ ಅಲ್ಲ, ಕುಟುಂಬದ ವಾತಾವರಣ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಚಿಕಿತ್ಸೆಗಳೆಲ್ಲವೂ ಆರ್ಥಿಕ ನೆರವನ್ನ ಬಯಸ್ತವೆ, ತದನಂತರದಲ್ಲಿ ಮಾನಸಿಕವಾಗಿ ಒಂದು ಸಮತೋಲನತೆಯನ್ನು ಕೊಡಬೇಕಾಗುತ್ತೆ. ಯಾಕಂತ ಹೇಳಿದಲ್ಲಿ ಪ್ರತಿ ತಿಂಗಳಿನ ಒಂದು ಮುಟ್ಟು ಸಂದರ್ಭದಲ್ಲಿ ತಾಯಿ ಈ ತಿಂಗಳಲ್ಲಿ ಗರ್ಭಧಾರಣೆ ಆಗಬಹುದೇನೋ ಒಂದು ಆಶಾದಾಯಕ ರೂಪದಲ್ಲಿ ಇರ್ತಾಳೆ. ಆ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಒಂದು ಹೀನಾಯಕವಾದ ಒಂದು ಶಬ್ದಗಳ ಬಳಕೆಯೋ ಅಥವಾ ಚಿಕಿತ್ಸೆಯ ವೆಚ್ಚವನ್ನ ಭರಿಸಲು ಆಗದ ಸಂದರ್ಭದಲ್ಲಿ ಯಾವುದೇ ಒಂದು ಮಾತಿನ ಭಾವನೆಗಳನ್ನ ಬದಲಾಯಿಸುವುದರಿಂದ ಅವಳಲ್ಲಿ ಹಾರ್ಮೋನುಗಳ ವೈಪರೀತ್ಯ ಕಾರಣ ಆಗುತ್ತೆ. ಇದು ಕೇವಲ ಮಗು ಅನ್ನುವಂಥ

0: ಅದು ಒಂದು ಕುಟುಂಬದ ಸಂತೋಷದ ಒಂದು ಪ್ರತೀಕ. ಮೊದಲನೆಯದಾಗಿ ತಾವು ಹೇಳಿದ್ರಿ, ಮಗು ಅನ್ನುವಂಥದ್ದು ಎಲ್ಲರ ಕನಸು. ಕನಸನ್ನ ಪಡ್ಕೊಳ್ಳಿಕ್ಕೆ ಬಹಳಷ್ಟು ಜನ ಸುಲಭವಾಗಿ ಸಿಗುವುದಿಲ್ಲ. ಕನಸನ್ನ ನನಸು ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಕನಸು ನನಸಾಗಬೇಕಾದ್ರೆ ಅದರಿಂದ ಪರಿಶ್ರಮ ಅತಿ ಮುಖ್ಯ. ಸಪೋರ್ಟ್ ಸಿಸ್ಟಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಬಂಜತನ ಅನ್ನುವಂಥದ್ದು ಕೇವಲ ದೈಹಿಕವಾದಂಥದ್ದಲ್ಲ, ಮಾನಸಿಕವಾಗಿ. ಯಾಕೆ ದಾಂಪತ್ಯ ಜೀವನವನ್ನುವುದು ಕೂಡ ಪುರುಷ ಅಥವಾ ಸ್ತ್ರೀಯ ಮಾನಸಿಕ ಸಮತೋಲನವನ್ನು ಅವಲಂಬಿಸಿರುತ್ತದೆ. ಆಧುನಿಕ ಯುಗದಲ್ಲಿ ಕೆಲಸದ ಒತ್ತಡದಿಂದಾಗಿ ಪ್ರತಿಯೊಬ್ಬರು ಕೊಡುವಂತಹ ಸಮಯವೂ ಕೂಡ ಕೇವಲ ಕ್ವಾಂಟಿಟಿ ಆಗಿರೋದು, ಕ್ವಾಲಿಟಿ ಆಫ್ ಟೈಮ್ ಈಸ್ ಇಂಪಾರ್ಟೆಂಟ್.
1: ಡಾಕ್ಟರೇ, ನೀವು ಹೇಳ್ತಾ ಇದ್ದೀರಿ ಮಾನಸಿಕ ಸದೃಢತೆ ಬಹಳ ಮುಖ್ಯ ಅಂತ ಇದ್ದೀರಿ. ಹಾಗೆ ಅನೇಕ ದಂಪತಿಗಳ ಜೀವನಕ್ಕೆ ಜೀವದಾಯಿನಿಯಾಗಿ ಅವರು ಮಗು ಪಡೆದುಕೊಳ್ಳುವಲ್ಲಿ ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಯಶಸ್ವಿಗೊಂಡಿದೆ. ಅಂತ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿಗೆ ಮುದಗೊಳಿಸುವಂತ ಸಂದರ್ಭ ಯಾವುದು?
0: ವೈದ್ಯಳಾಗಿ ಯಾವಾಗ ನಾವು ಪೇಷಂಟ್ ಮೋರ್ ದನ್ 10 ಇಯರ್ಸ್, 12 ಇಯರ್ಸ್, 18 ಇಯರ್ಸ್, 18 ವರ್ಷ ಒಂದು ಉಪ್ಪನೆ ಅಂತ ಹೇಳ್ಬೋದು ನಾವು, ಆ ರೀತಿಯಾದಂಥ ದಂಪತಿಗಳಲ್ಲಿ ಚಿಕಿತ್ಸೆ ನೀಡಿ ಫಲದಾಯಕವಾದಂತಹ ಸಂದರ್ಭವು ಮನಸ್ಸಿಗೆ ಇಷ್ಟೊಂದು ಸಂಭ್ರಮದ ವಿಷಯ. ಕೆಲವೊಂದು ಪೇಷಂಟ್ ಬಂದ್ಬಿಟ್ಟು, ಮೇಡಮ್ ಇವತ್ ಇಷ್ಟು ದಿವಸ ನಾನು ಮಕ್ಕಳು ಇಲ್ಲ ಅಂತ ಬಂದು ಅಳ್ತಾ ಇದ್ದೆ ನಿಮ್ ಮುಂದೆ, ಇವತ್ ಬಂದು ಅಳ್ತಾ ಇರೋದು, ಇದು ಸಂತೋಷದ ಕಣ್ಣೀರು ಅಂತ ಹೇಳಿದಾಗ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡದಾದ ಯಾವುದೇ ಆದ ಬಹುಮಾನವಿಲ್ಲವೇನೋ ಅನ್ನುವಂತ ಪ್ರಕ್ರಿಯೆಗಳು.
1: ಅವರ ಆ ಸಂತೋಷವೇ ನಿಮ್ಮಲ್ಲಿ ಸಾರ್ಥಕತೆಯನ್ನು ಮೂಡಿಸುತ್ತದೆ ಅಲ್ವೇ ಡಾಕ್ಟರೇ? ನೋಡಿ, ನಿಮ್ಮಲ್ಲಿಗೆ ಬಂದವರು 80% ಸಕ್ಸೆಸ್ ಕೇಸ್ಗಳಿವೆ ಅಂತ ಕೇಳಿ ಬಂತು. ಈಗ ಗರ್ಭಧಾರಣೆ ಆದ ಮೇಲೆ ಗರ್ಭಕ್ಕೆ ಸಂಸ್ಕಾರವನ್ನು ಕೊಡೋದು ಹೇಗೆ?
0: ಗರ್ಭ ಸಂಸ್ಕಾರ ಅಂದ್ರೇನೆ? ಗರ್ಭದಲ್ಲಿರುವ ಮಗು ಜಗತ್ತಿಗೆ ಪರಿಚಯಿಸುವುದರ ಮೊದಲೇ ತಾಯಿ ಅದರೊಂದಿಗೆ ನಡೆಸುವಂತ ಗರ್ಭ ಸಂವಾದ ಮಾತು ಷಷ್ಠಿ ದಿಹಿ ಅಂತ ಹೇಳ್ತೀವಿ. 6 ತಿಂಗಳಲ್ಲಿ ಮಗುವಿಗೆ ಒಂದು ಹೊರಗಿನ ಪ್ರಪಂಚದ ಧ್ವನಿಗಳು ಕೂಡ ಆಲಿಕೆಯ ಸಾಮರ್ಥ್ಯ ಬರುತ್ತೆ. ಮೊದಲನೇ 3 ತಿಂಗಳಲ್ಲಿ ನರ್ವಸ್ ಸಿಸ್ಟಮ್ ಮೆದುಳು ಬೆಳವಣಿಗೆ ಆದರೆ ಅದರ ಬುದ್ಧಿ ಅನಾಲಿಸಿಸ್ ಪವರ್ ವಿಲ್ ಸ್ಟಾರ್ಟ್ ಫ್ರಮ್ 6th month. ಹಾಗಾಗಿ ಆ ಸಂದರ್ಭದಲ್ಲಿ ಇವನ್ ಗರ್ಭವತಿ ರಕ್ತದೊತ್ತಡ ಅಂತ ಸಂದರ್ಭದಲ್ಲಿ ಮ್ಯೂಸಿಕ್ ಥೆರಪಿ, ಮಂತ್ರ ಥೆರಪಿ ಅಥವಾ ಲಲಿತಾ ಸಹಸ್ರನಾಮವಾಗಿರಬಹುದು, ಆಯಾ ಧರ್ಮದ ಆಚರಣೆಯ ಅನುಗುಣವಾಗಿ ಅವರು ಧಾರ್ಮಿಕ ಆಚರಣೆಗಳನ್ನು ಮಾಡುವುದರ ಮುಖಾಂತರ ದೈವ ಆರಾಧನೆಯಾಗಿರಬಹುದು, ಈ ರೀತಿಯಾದಂತಹ ಸಂಸ್ಕಾರಗಳು ಮಗುವಿನ ಮೇಲೆ ಅತಿ ಉತ್ತಮವಾದ ಪರಿಣಾಮ ಬೀರುತ್ತದೆ. ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರುವಂತಹ ಹಿರಣ್ಯಕಶ್ಯಪನ ಮಗ ಭಕ್ತ ಪ್ರಹ್ಲಾದ ಹರಿಭಕ್ತನಾದ, ಇಲ್ಲಿ ತಾಯಿಯ ಗರ್ಭದಲ್ಲಿರುವಾಗ ಪ್ರಹ್ಲಾದನಿಗೆ ಸಿಕ್ಕಂತಹ ಗರ್ಭವತಿಯ ಚಟುವಟಿಕೆಗಳು, ಅವರು ಆಶ್ರಮದಲ್ಲಿದ್ದರು, ನಾರದ ಮುನಿಯ ಆಶ್ರಮದಲ್ಲಿ ಸತತವಾಗಿ ಸಕಾರಾತ್ಮಕ ಹಾಗೂ ಸಾತ್ವಿಕ ಚಟುವಟಿಕೆಗಳು ಗರ್ಭಿಣಿಯ ಮೇಲೆ ಅತಿ ಪರಿಣಾಮವನ್ನು ಬೀರುತ್ತದೆ. ಸಂಸ್ಕಾರ ಅತಿ ಮುಖ್ಯವಾದಂಥದ್ದು
1: ಅಲ್ವಾ? ಅದನ್ನ ಎಷ್ಟು ದಿನಗಳವರೆಗೆ ನೀವು ಕೌನ್ಸಿಲಿಂಗ್ ಮಾಡ್ತೀರಿ, ಆ ರೀತಿ ಸಂಸ್ಕಾರವನ್ನು ಕೊಡಲು ಪ್ರಯತ್ನಿಸ್ತೀರಾ?
0: ಗರ್ಭ ಸಂಸ್ಕಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ಎರಡು ನನ್ನ ಅನುಭವದ ಮೇರೆಗೆ ಗರ್ಭ ಧಾರಣೆಯ ಪೂರ್ವದಲ್ಲಿಯೇ ಪ್ರೀ ಕನ್ಸೆಪ್ಷನಲ್ ಅಂತ ಏನು ಹೇಳ್ತೀವಿ ಕೌನ್ಸಿಲಿಂಗ್ ಆರ್ ಥೆರಪೀಸ್, ಆ ಸಂದರ್ಭದಲ್ಲಿನೇ ಯೋಗ, ಆಧ್ಯಾತ್ಮಿಕವಾದಂಥ ವಿಚಾರಗಳು, ಸಾತ್ವಿಕ ಚಟುವಟಿಕೆಗಳು, ಆ ಸಾತ್ವಿಕ ಆಹಾರ, ಪ್ರಾಣಾಯಾಮ, ಇದರಿಂದ ದೇಹವು ಕ್ರಿಯಾಶೀಲತೆಗೊಳಗಾಗುತ್ತೆ. ಗರ್ಭಧಾರಣೆಯ ತದನಂತರದಲ್ಲಿ ನಾವು ಲಘು ವ್ಯಾಯಾಮ, ಯೋಗ ನಿದ್ರೆ ಹಾಗೂ ಅತಿಯಾಗಿ ಜೀರ್ಣಕ್ರಿಯೆಗೆ, ಅಂದರೆ ಜೀರ್ಣಕ್ರಿಯೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಯಾವಾಗ ಟಾಕ್ಸಿನ್ಸ್ ಅಥವಾ ವಿಷಕಾರಿಗಳ ಬೆಳವಣಿಗೆ ಆಗ್ತದೆ ದೇಹದಲ್ಲಿ, ಮನುಷ್ಯನಲ್ಲಿ ಜಡತ್ವ ಬರುತ್ತದೆ, ಕ್ರಿಯಾಶೀಲತೆ ಕಡಿಮೆ ಆಗುತ್ತದೆ. ಆದ ಕಾರಣಕ್ಕಾಗಿ ಲಘು ಆಹಾರಗಳ ಸೇವನೆ, ಆದಷ್ಟು ಹಣ್ಣು ತರಕಾರಿಗಳು, ಡ್ರೈ ಫ್ರೂಟ್ಸು, ಈ ಥರದ ಒಂದು ಆಹಾರ ಪದ್ಧತಿ, ಜೀವನ ಶೈಲಿಯ ಬದಲಾವಣೆಗಳು, ಸ್ವಚ್ಛಂದವಾಗಿ ಹೊರಗಿನ ಪರಿಸರದಲ್ಲಿ ನಿಯಮಿತವಾದಂಥ ವ್ಯಾಯಾಮ, ಕಾಲ್ನಡಿಗೆಗಳು ಕನಿಷ್ಠ 15 ನಿಮಿಷ, ಬೆಳಗ್ಗೆ ಅಥವಾ ಸಾಯಂಕಾಲದಲ್ಲಿ ಹಕ್ಕಿಗಳ ಪ್ರಕೃತಿಯೊಂದಿಗೆ ತಮ್ಮ ಒಡನಾಟಗಳನ್ನು ಇಟ್ಕೊಳ್ಳೋದು ಗರ್ಭಿಣಿಗೆ ಅತ್ಯುತ್ತಮ ಪರಿಣಾಮ ಬೀರುತ್ತದೆ ಅಂತ ಹೇಳ್ಬೋದು.
1: ಡಾಕ್ಟ್ರೇ, ಹೋಗ್ತಾ ಹೋಗ್ತಾ ನಮ್ಮ ಕೇಳುಗರಿಗೆ ಈ ಬಂಜೆತನದ ಬಗ್ಗೆ ಯಾವ ಕಿವಿಮಾತನ್ನು ಹೇಳಲು ಬಯಸ್ತೀರಿ?
0: ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ ಪದ್ಧತಿ, ದಾಂಪತ್ಯದಲ್ಲಿ ಸಾಮರಸ್ಯ ಬಂಜೆತನಕ್ಕಿರುವ ಮುಖ್ಯ 3 ಸೂತ್ರಗಳಾದರೆ, ಜೊತೆ ಜೊತೆಗೆ ಅನುಭವಿ ವೈದ್ಯರ ಮೇಲೆ ವಿಶ್ವಾಸ ಹಾಗೂ ಚಿಕಿತ್ಸೆಯಲ್ಲಿ ತಾಳ್ಮೆ, ಈ ಅಂಶಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸಂತಾನಹೀನತೆ ಎಂದರೆ ಜೀವನದಲ್ಲಿ ಸೋಲಲ್ಲ, ಇದು ಚಿಕಿತ್ಸೆ ಪಡೆಯಬಹುದಾದ ವೈದ್ಯಕೀಯ ಸಮಸ್ಯೆ. ಇಂದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಪರಿಣಾಮಕಾರಿ ಚಿಕಿತ್ಸೆಗಳು ಲಭ್ಯ.

0: ಆತಂಕ ಅಥವಾ ಮುಜುಗರ ಪಡುವ ಅಗತ್ಯವಿಲ್ಲ. ಈ ನಿಟ್ಟಿನಲ್ಲಿ ಒಂದು ಸಂದೇಶ ಏನು ಅಂತಂದ್ರೆ, ಪ್ರತಿ ಸಂದರ್ಭದಲ್ಲಿ ಮಹಿಳೆಯನ್ನು ದೂಷಿಸದೆ ಸಕ್ರಿಯವಾಗಿ ಪುರುಷರು ಚಿಕಿತ್ಸೆಗೆ ಅಥವಾ ಪರೀಕ್ಷೆಗೆ ಒಳಗಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಈ ದಾಂಪತ್ಯ ಜೀವನದಿಂದ ಬಂಜೆತನವನ್ನ ನಿವಾರಣೆ ಮಾಡಬಹುದು ಅಂತ ಹೇಳ್ತಾ, ಬಂಜೆತನದಿಂದ ಬಳಲುತ್ತಿರುವ ದಂಪತಿಗಳಿಗೆ ಆದಷ್ಟು ಬೇಗ ತಂದೆ ತಾಯಿ ಆಗುವ ಭಾಗ್ಯ ಲಭಿಸಲಿ ಎಂದು ಹಾರೈಸುತ್ತೇನೆ.
1: ತುಂಬಾ ತುಂಬಾ ಸಂತೋಷ ಡಾಕ್ಟ್ರೆ. ಹಾಗಿದ್ರೆ ನಿಮಗೆ ಸಂಪರ್ಕಿಸಬೇಕಾದ ನಂಬರ್ ಅನ್ನು ಒಮ್ಮೆ ಹೇಳ್ಬಿಡಿ.
0: 9019362989.
1: ಹಾ ಕೇಳಿ ಪ್ರಿಯ ಕೇಳುಗರೆ, ನಿಮಗೆ ಡಾಕ್ಟರ್ ಶಾರದಾ ಪಾಟೀಲ್ ಅವರಿಗೆ ಸಂಪರ್ಕಿಸಬೇಕಾದ್ರೆ 9019936289 ಈ ನಂಬರ್ಗಳಿಗೆ ಸಂಪರ್ಕಿಸಿರಿ. ನೆನಪಿಡಿ ಪ್ರಿಯ ಕೇಳುಗರೆ, ಬಂಜೆತನವು ಶಾಪವಲ್ಲ, ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ, ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ವೈದ್ಯರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಬಂಜೆತನವನ್ನು ನಿವಾರಿಸಿಕೊಳ್ಳಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ, ನಮಸ್ಕಾರ ಡಾಕ್ಟ್ರೆ.
0: ನಮಸ್ಕಾರ. ಇದುವರೆಗೆ
1: ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್
2: ಅವರೊಂದಿಗೆ ಸಂದರ್ಶನ ಕೇಳಿ. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆ ಎಂ ಚಂದೂನವರ್.

ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 19 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 ಡಿಸೆಂಬರ್ 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ಈ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳ ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನ ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ಜಿ ಸೇವಾ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಈಗ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಿದ ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಅಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಅರ್ಹವಿರುವುದಿಲ್ಲ. ಯಾರು ಅಂತಂದರೆ ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ

0: ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,28,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದುನವರ್.
2: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ

ನಿರ್ದಿಷ್ಟಾವಧಿ ಮುಂದೂಡಿಕೆ. 2026 ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 115 ಕಲಾವಿದರಿಗೆ 2024-25 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳ ಪ್ರದಾನ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಪರಿಚಯಿಸಿದ್ದ ಒಬಿಸಿ ಪ್ರಮಾಣ ಪತ್ರಗಳನ್ನು ರದ್ದುಗೊಳಿಸಿದ ಕಲ್ಕತ್ತಾ ಹೈಕೋರ್ಟ್. ಹಾಗೂ ಇಂದು ಸಮಾಜ ಸುಧಾರಕಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ಪುಣ್ಯತಿಥಿ. ವಾರ್ತೆಗಳ ವಿವರ. ಲೋಕಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಕಳೆದ ತಿಂಗಳು 20ರಂದು ಪ್ರಾರಂಭವಾದ ಮಳೆಗಾಲದ ಅಧಿವೇಶನವು 25 ದಿನಗಳಲ್ಲಿ 19 ಕಲಾಪಗಳೊಂದಿಗೆ ಇಂದು ಮುಕ್ತಾಯಗೊಂಡಿತು. ವ್ಯಾಪಕ ಶ್ರೇಣಿಯ ಶಾಸಕಾಂಗ ಮತ್ತು ರಾಷ್ಟೀಯ ವಿಷಯಗಳ ಕುರಿತ ಚರ್ಚೆಗಳಿಗೆ ಸದನ ಸಾಕ್ಷಿಯಾಯಿತು. ಸಾರ್ವಜನಿಕ ಪರೀಕ್ಷೆಗಳು, ಅನ್ಯಾಯದ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026, ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026, ತೆರಿಗೆ ಮತ್ತು ಇತರ ಕಾನೂನುಗಳು ತಿದ್ದುಪಡಿ ಮಸೂದೆ 2026, ರಾಷ್ಟೀಯ ಸಹಕಾರಿ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಮತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸೇರಿದಂತೆ ಹಲವಾರು ಪ್ರಮುಖ ಮಸೂದೆಗಳನ್ನು ಅಂಗೀಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ನೀಟ್

0: ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಡಿಕೇರಿ.
2: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಭಕ್ತಿ ಭಂಡಾರಿ ಬಸವಣ್ಣನವರ ವಚನ. ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
3: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ಮುಳ್ಳಾಗುವೆಯ.
2: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ.

ಇದುವರೆಗೆ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರಚಲಿತ. ದಿನ ವಿಶೇಷತೆಗಳೊಂದಿಗೆ ಕೆಲವು ಚಿತ್ರಗೀತೆಗಳು.

ಕೇಳುವರೇ, ಸ್ವಾತಂತ್ರ್ಯ ದಿನಾಚರಣೆಗೆ ಕೇವಲ ಒಂದು ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗ, ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ದೇಶದಾದ್ಯಂತ ನಡೆಯುವ ಹರ್ ಘರ್ ತಿರಂಗ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನಲ್ಲೂ ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನವನ್ನು ಮೂಡಿಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ನಮ್ಮ ರಾಷ್ಟ್ರಧ್ವಜವಾದ ತಿರಂಗ ಭಾರತದ ಹೆಮ್ಮೆ, ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಕೇಸರಿ ಧೈರ್ಯ ಮತ್ತು ತ್ಯಾಗವನ್ನು, ಬಿಳಿ ಶಾಂತಿ ಮತ್ತು ಸತ್ಯವನ್ನು, ಹಸಿರು ಸಮೃದ್ಧಿ ಮತ್ತು ಅಭಿವೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಧ್ವಜದ ಮಧ್ಯದಲ್ಲಿರುವ ಅಶೋಕ ಚಕ್ರವು ನಿರಂತರ ಪ್ರಗತಿ ಮತ್ತು ಚಲನೆಯ ಸಂದೇಶವನ್ನು ಸಾರುತ್ತದೆ. ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ಪ್ರತಿಯೊಂದು ಮನೆಯಲ್ಲೂ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸೋಣ. ನಮ್ಮ ದೇಶದ ಸಾರ್ವಭೌಮತೆ, ಏಕತೆ ಮತ್ತು ಅಖಂಡತೆಯನ್ನು ಗೌರವಿಸುವ ಸಂಕಲ್ಪ ಮಾಡೋಣ. ನಮ್ಮ ಮನೆ ನಮ್ಮ ತಿರಂಗ, ನಮ್ಮ ಹೆಮ್ಮೆ ನಮ್ಮ ಭಾರತ. ತಿರಂಗ ಹಾರಿಸೋಣ, ದೇಶಭಕ್ತಿ ಸಾರೋಣ.

ಕೇಳಿದ್ರೆ ಇಂದು ರಾಷ್ಟ್ರೀಯ ಅಂಗದಾನ ದಿನ. ಜುಗ್ ಜುಗ್ ಜಿಯೋ ಅಭಿಯಾನ, ಜುಗ್ ಜುಗ್ ಜಿಯೋ ಅಭಿಯಾನ ಅಂಗದಾನ ಮತ್ತು ಅಂಗಾಂಶ ದಾನದ ಜಾಗೃತಿಗಾಗಿ ಭಾರತ ಸರ್ಕಾರದ ಹೊಸ ಹೆಜ್ಜೆ. ಭಾರತ ಸರ್ಕಾರವು ಅಂಗದಾನ ಮತ್ತು ಅಂಗಾಂಶ ದಾನವನ್ನು ಉತ್ತೇಜಿಸಲು ವರ್ಷಪೂರ್ತಿ ನಡೆಯುವ ಸಾರ್ವಜನಿಕ ಜಾಗೃತಿ ಅಭಿಯಾನವಾದ ಜುಗ್ ಜುಗ್ ಜಿಯೋ ಅಭಿಯಾನ ಅನ್ನು ಆಗಸ್ಟ್ 3, 2026 ಪ್ರಾರಂಭಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವು ಅನುಷ್ಠಾನಗೊಳ್ಳುತ್ತಿದೆ. ಅಭಿಯಾನದ

ಮುಖ್ಯ ಉದ್ದೇಶಗಳು ಜೀವರಕ್ಷಕ ಕಾರ್ಯ, ಅಂಗದಾನವು ಪ್ರಾಣ ಉಳಿಸುವ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರ ಕಾರ್ಯವಾಗಿದೆ ಎಂದು ಸಮಾಜದಲ್ಲಿ ಜಾಗೃತಿ ಮೂಡಿಸೋದು, ಅಂಗ ಮತ್ತು ಅಂಗಾಂಶಗಳನ್ನು ಪಡೆಯುವ ಸ್ವೀಕೃತಗಳ ಮೂಲಕ ದಾನಿಗಳ ನೆನಪು ಹಾಗೂ ಪರಂಪರೆಯು ಮುಂದುವರಿಯುತ್ತದೆ ಎಂಬುದನ್ನು ಎತ್ತಿ ಹಿಡಿಯುವುದು, ನಿರಂತರ ಜಾಗೃತಿ, ವರ್ಷವಿಡೀ ವಿವಿಧ ಕಾರ್ಯಕ್ರಮಗಳ ಮೂಲಕ ಪ್ರತಿಯೊಬ್ಬರೂ ಅಂಗದಾನ ಸಂಕಲ್ಪ ಮಾಡುವಂತೆ ಪ್ರೇರೇಪಿಸುವುದು, ಅಂಗದಾನ ಮಾಡಿ ಮತ್ತೊಬ್ಬರ ಬಾಳಲ್ಲಿ ಹೊಸ ಭರವಸೆಯ ಬೆಳಕನ್ನು ನೀಡಿ ನಿಮ್ಮ ಒಂದು ನಿರ್ಧಾರವು ಹಲವು ಜೀವಗಳನ್ನು ಉಳಿಸಬಲ್ಲದು. ಅಂಗ ಮತ್ತು ಅಂಗಾಂಶ ದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಭಾರತ ಸರ್ಕಾರವು 2026 ಆಗಸ್ಟ್ 3ರಂದು ಜುಗ್ ಜುಗ್ ಜೀವ ಅಭಿಯಾನ ಎಂಬ ಒಂದು ವರ್ಷದ ಅವಧಿಯ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಆರಂಭಿಸಿದೆ. ಅಂಗದಾನವು ಒಂದು ಜೀವ ಉಳಿಸುವ ಮಹತ್ವದ ಮಾನವೀಯ ಕಾರ್ಯವಾಗಿದೆ. ಒಬ್ಬ ವ್ಯಕ್ತಿಯ ಅಂಗದಾನದ ನಿರ್ಧಾರವು ಅಂಗಾಂಗಗಳ ಅಗತ್ಯ ಇರುವ ಹಲವು ಮಂದಿಗೆ ಹೊಸ ಜೀವನದ ಅವಕಾಶವನ್ನು ನೀಡಬಲ್ಲದು. ಈ ಅಭಿಯಾನದ ಪ್ರಮುಖ ಉದ್ದೇಶ ಅಂಗದಾನವನ್ನು ಜೀವ ಉಳಿಸುವ ಮಹತ್ವದ ಸೇವೆಯಾಗಿ ಉತ್ತೇಜಿಸುವುದು ಹಾಗೂ ಅಂಗದಾತರು ನೀಡುವ ಕೊಡುಗೆ ಅವರ ನಂತರವೂ ಅಂಗ ಸ್ವೀಕರಿಸುವವರ ಮೂಲಕ ಮುಂದುವರಿಯುತ್ತದೆ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವುದಾಗಿದೆ. ಹೃದಯ, ಮೂತ್ರಪಿಂಡ, ಯಕೃತ್ತು, ಶ್ವಾಸಕೋಶ ಸೇರಿದಂತೆ ವಿವಿಧ ಅಂಗಾಂಗಗಳ ವೈಫಲ್ಯದಿಂದ ಅನೇಕರು ಕಸಿ ಚಿಕಿತ್ಸೆಗಾಗಿ ಕಾಯುತ್ತಿರುತ್ತಾರೆ. ಸೂಕ್ತ ಸಮಯದಲ್ಲಿ ದೊರೆಯುವ ಅಂಗಾಂಗವು ಅವರಿಗೆ ಹೊಸ ಬದುಕಿನ ಭರವಸೆಯನ್ನು ನೀಡುತ್ತದೆ.

ಅಂಗದಾನದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಭಯಗಳನ್ನು ದೂರ ಮಾಡಿ ಈ ಕುರಿತು ಕುಟುಂಬದ ಸದಸ್ಯರು ಮತ್ತು ಸಮಾಜದಲ್ಲಿ ಮುಕ್ತವಾಗಿ ಚರ್ಚಿಸುವುದು ಅಗತ್ಯ. ಅಂಗದಾನಕ್ಕೆ ಸಂಬಂಧಿಸಿದ ಸರಿಯಾದ ಮಾಹಿತಿಯನ್ನು ಪಡೆದು ಅಧಿಕೃತ ವ್ಯವಸ್ಥೆಯ ಮೂಲಕ ಅಂಗದಾನದ ಪ್ರತಿಜ್ಞೆ ಮಾಡಬಹುದು. ಹೃದಯ, ಮೂತ್ರಪಿಂಡ, ಯಕೃತ್ತು, ಶ್ವಾಸಕೋಶ ಮೊದಲಾದ ವಿವಿಧ ಅಂಗಾಂಗಗಳ ವೈಫಲ್ಯದಿಂದ ಅನೇಕರು ಕಸಿ ಚಿಕಿತ್ಸೆಗಾಗಿ ಕಾಯುತ್ತಾ ಇರುತ್ತಾರೆ. ಸೂಕ್ತ ಸಮಯದಲ್ಲಿ ದೊರೆಯುವ ಅಂಗಾಂಗವು ಅವರಿಗೆ ಹೊಸ ಬದುಕಿನ ಭರವಸೆ ನೀಡುತ್ತದೆ. ಜುಗ್ ಜುಗ್ ಜಿಯೋ ಅಭಿಯಾನ ನಮಗೆ ನೀಡುವ ಸಂದೇಶ ಸರಳವಾದುದು. ನಮ್ಮ ಬದುಕಿನ ನಂತರವೂ ನಮ್ಮ ಅಂಗಾಂಗಗಳ ಮೂಲಕ ಮತ್ತೊಬ್ಬರ ಬದುಕು ಮುಂದುವರಿಯಲಿ. ಅಂಗದಾನವು ಕೇವಲ ದಾನವಲ್ಲ, ಅದು ಮಾನವೀಯತೆ, ಸಹಾನುಭೂತಿ ಮತ್ತು ಜೀವ ಉಳಿಸುವ ಮಹಾನ್ ಕೊಡುಗೆ. ಅಂಗದಾನ ಮಾಡಿ ಜೀವ ಉಳಿಸಿ, ನಮ್ಮ ನಂತರವೂ ನಮ್ಮ ಬದುಕಿನ ಕೊಡುಗೆ ಮುಂದುವರಿಯಲಿ. ಜುಗ್ ಜುಗ್ ಜಿಯೋ ಅಭಿಯಾನ ಅಂಗ ಮತ್ತು ಅಂಗಾಂಶ ದಾನದ ಕುರಿತು ಜಾಗೃತಿ ಮೂಡಿಸೋಣ. ಜೀವ ಉಳಿಸುವ ಮಹತ್ ಕಾರ್ಯಕ್ಕೆ ಕೈ ಜೋಡಿಸೋಣ.

ನಮ್ಮ ರಾಷ್ಟ್ರ ಧ್ವಜವಾದ ತಿರಂಗ ಭಾರತದ ಹೆಮ್ಮೆ, ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಕೇಸರಿ ಧೈರ್ಯ ಮತ್ತು ತ್ಯಾಗವನ್ನು, ಬಿಳಿ ಶಾಂತಿ ಮತ್ತು ಸತ್ಯವನ್ನು, ಹಸಿರು ಸಮೃದ್ಧಿ ಮತ್ತು ಅಭಿವೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಧ್ವಜದ ಮಧ್ಯದಲ್ಲಿರುವ ಅಶೋಕ ಚಕ್ರವು ನಿರಂತರ ಪ್ರಗತಿ ಮತ್ತು ಚಲನೆಯ ಸಂದೇಶವನ್ನು ಸಾರುತ್ತದೆ. ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ಪ್ರತಿಯೊಂದು ಮನೆಯಲ್ಲೂ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸೋಣ. ನಮ್ಮ ದೇಶದ ಸಾರ್ವಭೌಮತೆ, ಏಕತೆ ಮತ್ತು ಅಖಂಡತೆಯನ್ನು ಗೌರವಿಸುವ ಸಂಕಲ್ಪ ಮಾಡೋಣ.

ಕೇಳಿದರೆ ಇದುವರೆಗೆ ದಿನ ವಿಶೇಷತೆಗಳೊಂದಿಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ ಪ್ರಚಲಿತ ಕಾರ್ಯಕ್ರಮದಲ್ಲಿ. ಇದು ಇಂದಿನ ಪ್ರಚಲಿತ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ. ಅಗಲಿದ ಗಣ್ಯರಿಗೆ ಸಂತಾನದಲ್ಲಿ ಸಂತಾಪ. ಕ್ಷಮಿಸಿ, ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಅಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್. ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿ

0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ವಿಧಾನಮಂಡಲದ ಮುಂಗಾರು ಅಧಿವೇಶನ ವಂದೇ ಮಾತರಂ ಗಾಯನದ ಮೂಲಕ ವಿಧಾನಸಭೆಯಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಸಭಾಧ್ಯಕ್ಷ ಜಯಚಂದ್ರ ಪೀಠ ಅಲಂಕರಿಸಿ ಮೊದಲು ಪ್ರಕಟಣೆ ಓದಿದರು. ಬಳಿಕ ಸಭಾಧ್ಯಕ್ಷರು ಸದನಕ್ಕೆ ನೂತನ ಸಚಿವರ ಹೆಸರುಗಳನ್ನು ಪರಿಚಯಿಸಿದರು. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಮೊದಲಿಗೆ ವಿಷಯ ಪ್ರಸ್ತಾಪಿಸಲು ಮುಂದಾದರು. ಇದಕ್ಕೆ ಅವಕಾಶ ನೀಡದ ಸಭಾಧ್ಯಕ್ಷರು ನಿಯಮದ ಪ್ರಕಾರ ಸದನ ನಡೆಸುವುದಾಗಿ ತಿಳಿಸಿದರು. ಬಳಿಕ ಸಭಾಧ್ಯಕ್ಷರು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಗೌರವ ಸಲ್ಲಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಮಾಜಿ ಸಚಿವರಾದ ರಾಮಚಂದ್ರೇಗೌಡ, ಡಿ ಸುಧಾಕರ್, ವೆಂಕಟರಮಣಪ್ಪ, ಸಿ ವೀರಣ್ಣ, ಮಾಜಿ ಶಾಸಕರಾದ ಕೆಆರ್ ಶ್ರೀನಿವಾಸಯ್ಯ, ಪುಟ್ಟರಂಗನಾಥ, ಸೈಯದ್ ಯಾಸೀನ್, ವಿ ಶ್ರೀನಿವಾಸನ್, ಚಂದ್ರಶೇಖರಪ್ಪ, ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ, ಖ್ಯಾತ ಗಾಯಕಿಯರಾದ ಎಸ್ ಜಾನಕಿ, ಆಶಾ ಭೋಸ್ಲೆ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ, ಪರಿಸರ ತಜ್ಞ ಗಿರೀಶ್ ಭಾರದ್ವಾಜ್, ಸಾಹಿತಿ ಎವಿ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರ ಸಾಧನೆಗಳನ್ನು ಸದನ ಸ್ಮರಿಸಿತು. ಸಂತಾಪ ನಿರ್ಣಯದ ಮೇಲೆ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಅನೇಕರು ಮಾತನಾಡಿ ಸಾಧನೆಗಳನ್ನು ಕೊಂಡಾಡಿದರು. ಮೃತರ ಗೌರವಾರ್ಥ ಸದನದ ಸದಸ್ಯರೆಲ್ಲರೂ ಎದ್ದು ನಿಂತು ಮೌನಾಚರಣೆ ಸಲ್ಲಿಸಿದರು. ವಿಧಾನ ಪರಿಷತ್ತಿನ 159ನೇ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಗೊಂಡಿತು. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚನೆ ನಿರ್ಣಯ ಮಂಡಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾನಾಯಕರಾಗಿ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದ ಎಲ್ಲಾ ಸದಸ್ಯರು ಮೇಜು ಕುಟ್ಟಿ ಸ್ವಾಗತಿಸಿದರು. ಬೋಸ್ರಾಜ್ ಸಂಪುಟಕ್ಕೆ ಸೇರ್ಪಡೆಯಾಗದ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಭಾನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಅಗಲಿದ ಗಣ್ಯರ ಸಂತಾಪ ಸೂಚಕವನ್ನು ಬೆಂಬಲಿಸಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಅವರು, ನನಗೆ ಮೊದಲ ಬಾರಿ ಸಚಿವ, ಮೊದಲ ಬಾರಿ ಸಭಾನಾಯಕನಾಗಿ ಆಯ್ಕೆ ಮಾಡಿದ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ಲಿಸಿದರು. ಸಭಾಪತಿಯಾಗಿ ಕಾರ್ಯನಿರ್ವಹಿಸಲು ನನಗೆ ಸಹಕಾರ ಬೆಂಬಲ ನೀಡುವಂತೆ ಆಡಳಿತ ಪ್ರತಿಪಕ್ಷದ ಸದಸ್ಯರಲ್ಲಿ ಮನವಿ ಮಾಡಿದರು. ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನಕ್ಕೆ ಜಿಎಸ್ ಪಾಟೀಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಅವರನ್ನು ವಿಧಾನಸೌಧದ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಅಭಿನಂದಿಸಿದರು. ಈ ನಡುವೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ನಾಳೆ ನಡೆಯಲಿರುವ ಚುನಾವಣೆಗೆ ಸಲೀಂ ಅಹ್ಮದ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ವಿಧಾನ ಪರಿಷತ್ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಹೊರಗಿಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ ಅವರು, ವಾಲ್ಮೀಕಿ ಸಮುದಾಯದ ಬಗ್ಗೆ ನಾಗೇಂದ್ರ ಅವರಿಗೆ ಗೌರವವಿದ್ದರೆ ರಾಜೀನಾಮೆ ನೀಡಬೇಕು ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ದಿ ನಿಗಮದ 185 ಕೋಟಿ ರೂಪಾಯಿ ಹಗರಣದಲ್ಲಿ ನಾಗೇಂದ್ರ ಆರೋಪಿಯಾಗಿದ್ದಾರೆ ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ರಾಜಧಾನಿ ಬೆಂಗಳೂರಿನಲ್ಲಿ ಜನಜೀವನ ಸಾಮಾನ್ಯವಾಗಿದೆ.

ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕೆಲ ವರ್ತಕರು, ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹಲವು ಸಂಘಟನೆಗಳು ಪ್ರತಿಭಟನೆ, ರಸ್ತೆ ತಡೆ ನಡೆಸುತ್ತಿದ್ದು, ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜಿಲ್ಲೆಯ ಚಿತ್ರಮಂದಿರಗಳು, ಮಾಲ್ಗಳು, ವಾಣಿಜ್ಯ ಮಳಿಗೆಗಳು ಮುಚ್ಚಲ್ಪಟ್ಟಿದ್ದು, ಕ್ರಮವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಕೆಆರ್ಪೇಟೆಯಲ್ಲಿ ಮದ್ಯ ಮಾರಾಟ ಬಂದ್ಗೊಳಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಜಲಾಶಯದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡ ಪರ ಹಾಗೂ ರೈತಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾವೇರಿ ನೀರಿನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿವೆ. ಮೇಕೆದಾಟು ಯೋಜನೆ ಶೀಘ್ರವೇ ಜಾರಿ ಮಾಡುವಂತೆ ಸರ್ಕಾರವನ್ನು ಆಗ್ರಹಿಸಿವೆ. ಕನ್ನಡ ಪರ ಹೋರಾಟಗಾರರು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಸಾರಿಗೆ ಸಂಚಾರ, ವ್ಯಾಪಾರ ವಹಿವಾಟು ಹಾಗೂ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನೊಂದೆಡೆ ತೀರ್ಪು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಚಾಮರಾಜನಗರದಲ್ಲಿ ಅರಿಶಿಣ, ಕುಂಕುಮ, ಹೂ, ಕಡಲೆಪುರಿ ಎರಚಿ ವಿನೂತನ ಪ್ರತಿಭಟನೆ ನಡೆಸಿದರು. ವಿವಿಧ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಬೆಂಬಲ ವ್ಯಕ್ತವಾಗಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇರಳದಾದ್ಯಂತ ಆರಂಭಗೊಂಡಿದೆ. ಪ್ರತಿ ಭಾರತೀಯನು ತನ್ನ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶಪ್ರೇಮ ಹಾಗೂ ಗೌರವವನ್ನು ಸಮರ್ಪಿಸಬೇಕು ಎಂದು ಹಿರಿಯ ಸಾಹಿತಿ ಸುಬ್ಬರಾಮಯ್ಯ ಕೋಲಾರದಲ್ಲಿ ತಿಳಿಸಿದ್ದಾರೆ. ದೇಶಭಕ್ತಿ, ರಾಷ್ಟೀಯ ಏಕತೆ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಸಾರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ಬೈಕ್ ರ್ಯಾಲಿ ನಡೆಸಿತು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಬೃಹತ್ ರ್ಯಾಲಿಯು ಶಾಮನೂರು ಆಂಜನೇಯ ದೇವಸ್ಥಾನದ ಹತ್ತಿರ ಅಂತ್ಯಗೊಂಡಿತು. ರಾಜ್ಯದ ಹಿತಕ್ಕಾಗಿ ಬಂದ್ ವಾಪಸ್ ಪಡೆದಿರುವ ಎಲ್ಲಾ ಸಂಘಟನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಪರ ಸಂಘಟನೆಗಳ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳ ಮುಖಂಡರು ತಮ್ಮನ್ನು ಭೇಟಿ ಮಾಡಿ ಬಂದ್ ಹಿಂಪಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಲಾಗಿದೆ. ಕಡ್ಡಾಯವಾಗಿ ಜೈಲು ಸಮವಸ್ತವನ್ನು ಧರಿಸಿ ಗ್ರಂಥಾಲಯದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳು ಪ್ರಜ್ವಲ್ಗೆ ಸೂಚನೆ ನೀಡಿದ್ದಾರೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಕಾರಾಗೃಹದ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಫೋನ್ ಹಾಗೂ ಪೆನ್ಡ್ರೈವ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಆರಂಭ. ಅಗಲಿದ ಗಣ್ಯರಿಗೆ ಸದನದಲ್ಲಿ ಸಂತಾಪ. ವಿಧಾನ ಪರಿಷತ್ ಸಭಾ ನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ನೇಮಕ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್. ವಿಧಾನ ಪರಿಷತ್ ಸಭಾಪತಿ ಹುದ್ದೆಗೆ ಸಲೀಂ ಅಹ್ಮದ್ ನಾಮಪತ್ರ ಸಲ್ಲಿಕೆ. ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಕರೆ ನೀಡಿರುವ ರಾಜ್ಯ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಮಂಡ್ಯದಲ್ಲಿ ಸಂಘಟನೆಗಳಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 4:17. ಈ ಸಂಜೆಯ ಪ್ರಸಾರದಲ್ಲಿ ನಾನು ಮಂಜುನಾಥ್ ಎಂಆರ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ.

0: ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
3: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
3: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಿಂದ
6: ಗೀತಮಾಧುರ್ಯ,
7: ರಚನೆ ರಾಷ್ಟ್ರಕವಿ ಕುವೆಂಪು.

0: ನೀವು ಹಾಡ್ತೀರಾ?
1: ಗೀತಾ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
0: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳಗಾತೆ.
0: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222858, ಮತ್ತೊಂದು ದೂರವಾಣಿ ಸಂಖ್ಯೆ 0827222829. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ ಕೇಳಿ. ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?

ಕೊಡಗಿನ ಜನಪದ ಗೀತೆಗಳು ಕಾರ್ಯಕ್ರಮದಲ್ಲಿ ಇದುವರೆಗೂ ಎಂಎಂ ನಂಜುಂಡ ಮತ್ತು ಸಂಗಡಿಗರಿಂದ ಪುತ್ತರಿ ಕೋಲಾಟ ಕೇಳಿದಿರಿ. ಇನ್ನು ಮುಂದೆ ಸೋಬಾನೆ ಪದಗಳು. ಮೊದಲಿಗೆ

ಎಂ ಕೆ ಸರೋಜಿನಿಯವರ ಸ್ವರದಲ್ಲಿದ್ದ ಸೋಬಾನೆ ಪದವನ್ನು ಕೇಳಿದಿರಿ. ಈಗ ಕೇಳಿ ಒಂದು ಸಂಸ್ಕಾರ ಗೀತೆ, ಜ್ಯೋತಿ ತಿಮ್ಮಯ್ಯ ಮತ್ತು ಸಂಗಡಿಗರಂತ.

ಇದುವರೆಗೂ ಕೆಲವು ಕೊಡಗಿನ ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ನಾಂದಿ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ ಆರ್ ಎನ್ ಜಯಗೋಪಾಲ್ ಅವರ. ಈ ಗೀತೆಗೆ ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದು.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು.
2: ಅಕ್ಷರ ನಾ.

0: ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಇನ್ನೇತಕೋ ನಾನಿನ್ನನು ಬೆರೆವಂತ ಮನಸ್ಸಾಗಿದೆ.
0: ಇದೇ ಭಾನುವಾರ ಅಂದರೆ ಆಗಸ್ಟ್ 16ರಂದು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ.
0: ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ.
0: ಅಂತ್ಯಾಕ್ಷರಿ.
2: ನೆನಪು ನಿನಾದ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.

ನೀವೀಗ ನೆನಪಿನಾದ ಕಾರ್ಯಕ್ರಮವನ್ನು ಕೇಳುತ್ತಾ ಇದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಗೀತೆ ಇದು. ಶಿವದೇಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಗೀತೆಯದು ಹಸಿರು ತೋರಣ ಚಿತ್ರದ್ದು ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಎಸ್ ಜಾನಕಿಯವರು ಹಾಡಿರುವ ಇಮ್ಮಡಿ ಪುಲಿಕೇಶಿ ಚಿತ್ರದ ಗೀತೆ, ಜಿ ಬಿ ಅಯ್ಯರ್ ಅವರು ಗೀತೆಯನ್ನು ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸ್ವರಕಲ್ಪನೆ.

ಹುಣಸೂರು ಕೃಷ್ಣಮೂರ್ತಿಯವರು ಬರೆದಿರುವ ಭಕ್ತ ಸಿರಿಯಾಳ ಚಿತ್ರದ ಗೀತೆ ಹಾಡಿದ್ದಾರೆ ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿಯವರು. ಸಂಗೀತ ಟಿ ಜಿ ಲಿಂಗಪ್ಪ ಅವರದು.

ಕಾರ್ಯಕ್ರಮದ ಕಡೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗಾಳಿ ಮಾತು ಚಿತ್ರದ ಗೀತೆ, ಶಿವದೇಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
4: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
3: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
4: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
5: The number you've dialed is currently busy. Kindly try after
6: sometime. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
10: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 year, ಇನ್ ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 years ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
11: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
12: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
13: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
12: ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
14: ಮುಳಿಯಾದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
15: ಆಕಾಶವಾಣಿ ಮಡಿಕೇರಿ.

ನಾಡರ ಮಾಜನಕ್ಕೆಲ್ಲ ಇಂದತ್ರ ಕೊಡವ ಸೇರಿ ಕಾರ್ಯಕ್ರಮಕ್ಕೆ ತಕ್ಕಾರ ಬೈಂದರ್ನುಳ್ಳ ನಾನು ಸಂತೋಷ್ ಕೆ ಎನ್. ಇಂದಿತ್ರ ಕಾರ್ಯಕ್ರಮದ ಹಾಕಿ ವಿಶ್ವಕಪ್ ನಡೆದನ್ನುಳ್ಳ ಈ ಸಂದರ್ಭದಲ್ಲಿ ಅಂಡ ಬಗ್ಗೆ

0: ವೀಕ್ಷಕ ವಿವರಣೆ ಕರಳನ ಚಪ್ಪುಡಿನ ಕಾರ್ಯಪಾಯನ ಕೂಡ ನರ್ತನ ತಕ್ಕಬಾಕ ಇಂದು ಈ ಕಾರ್ಯಕ್ರಮದ ನಂಗರ ಕೂಡ ಉಂಡು ವೀಕ್ಷಕ ವಿವರಣೆ ಕರಳನ ಚಪ್ಪುಡಿದ ಕಾರ್ಯಪಾಯಂಗ ಸರ್ ನಿಂಗಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ.
0: ನಂಗಕ್ಕೆಲ್ಲರೂ ಖುಷಿರೋ ಅವ್ರ ವಿಷಯ ಅಂತ ಅನ್ಸಂಗಿ ಕೊಡಗಲು ತುಂಬಾ ಕಳಿಪಂತ ಕಪನ್ನತ ಅಂಡ ಬಗ್ಗೆ ಆಸಕ್ತಿ ಬೆಚ್ಚಂಡಿಪ್ಪನ್ನತ ಅವ್ರ ಕ್ರೀಡೆ ಅನ್ಸಂಗಿ ಅದು ಹಾಕಿ. ಈ ಹಾಕಿ ವಿಶ್ವಕಪ್ ಸುರಾಯನುಂಡು ಆದಿತ್ಲು ವಿಶ್ವಕಪ್ ಬಗ್ಗೆ ಆ ವಿಶೇಷತೆ ಎಂತ ಚೆನ್ನಾಗಲ್ವಾ?
1: ಖಂಡಿತ. ಈಗ ಹಾಕಿ ಅನ್ನೋದು ರಾಷ್ಟ್ರೀಯ ಕ್ರೀಡೆ, ಇದು ಭಾರತ ತರ ರಾಷ್ಟ್ರೀಯ ಕ್ರೀಡೆ. ಅದತ್ತಲೆ ಈಗ ವಿಶ್ವಕಪ್ ಅನ್ಸಂಗಿ ಭಾರಿ ವಿಶೇಷ ಪಟ್ಟ ವಿಶ್ವಕಪ್ ಅನ್ಸಂಗಿ ಅದು ನಾಲ್ಕಾಲಕ್ಕೊಮ್ಮೆ ವಿಶ್ವಕಪ್ ನಡಪ. ವಿನ್ಯಾಸ 1971 ವಿಷಯದಲ್ಲಿ ವಿಶ್ವಕಪ್ ಶುರುವಾಪ. ಅಲ್ಲಿಂಜ 73 ಅಪ್ಪ 75 ಅಪ್ಪ ಅಕ್ಕ ದಂಡ ಕಾಲಕ್ಕೊಮ್ಮ ವಿಶ್ವಕಪ್ ಮಾಡೋಯ್ತು. ಇನ್ನಂಗಂಚಂಗಿ 71 ಮಹಾಯುದ್ಧ ಪ್ರಾರಂಭವನ್ನುಕೊಂಡು ನಂಗೆ ವಿಶ್ವಕಪ್ ದಂಡ ಕಾಲಕ್ಕೊಮ್ಮ ಮಾಡಿಸಿ 75 ನಂತರ ನಂಗೆ 4 ಕಾಲಕ್ಕೊಮ್ಮ ವಿಶ್ವಕಪ್ ಕಳೀತದೆ. ಈ ವಿಶ್ವಕಪ್ ಎಂತ ಅನ್ಸಂಗೆ ಭಾರಿ ವಿಶೇಷತೆ ಎಲ್ಲವೂ ಅದತ್ಲು ಕಳಿಪಂತದವ್ರು ಬಲ್ಯ ವಿಶೇಷ ಅದತ್ಲು ಭಾರತಕ್ಕೆ ಭಾರಿ ವಿಶೇಷವಾದ ಅನ್ಸಂಗೆ ವಿಶ್ವಕಪ್ಲಿ 51 ಕಾಲ ಆಚಿಂದಕ್ಕೆ 51 ಕಾಲಕ್ಕೆ ಬಯ್ಯ ನಂಗೆ ವಿಶ್ವಕಪ್ನ 1975 1975 ವಿಶ್ವಲಿ ನಂಗೆ ವಿಶ್ವಕಪ್ ಗಳ್ವ ಅದು ವಿಶ್ವ ದಾಖಲೆ ಆಯ್ತು ಹೊರಹೊಮ್ಮ ಭಾರತಕ್ಕೂ ಅದಲು ಸ್ಪೆಷಲಿ ಕೊಡಗಕ್ಕೆ ದಂಡ ಕೊಡಗರ ಕಳಿಕಾರ ಕಳಿಪನ ಕೊಂಡು ಅದು ಭಾರಿ ವಿಶೇಷತೆ ಆಯ್ತು. ಅವರು ವಿಶ್ವಕಪ್ರ ಅನುಭವ ಕೂಡಿ ಬಂದಿತ್ತು ಇಲ್ಲಿ ಕತನ. ಈಗ 4 ಕಾಲಕ್ಕೊಮ್ಮ ಆ ವಿಶ್ವಕಪ್ ನಡಪಂತವ್ರ ಸಂಭ್ರಮ ಅದು ಈ ಕುರಿ 14-30 ಅಂಶದಲ್ಲಿ ಪಿಂಗಿ ಬೆಲ್ಜಿಯಂ ದಂಡ ಕಡೆಯಲ್ಲಿ ಸೈಮಲ್ಟೇನಿಯಸ್ಲಿ ವಿಶ್ವಕಪ್ ನಡಪ.
0: ಈಗ ನಂಗಡೆ ಈ ವಿಶ್ವಕಪ್ ಇತಿಹಾಸ ಹೇಳ್ತಿದ್ ನೋಡ್ಚಂಗಿ ನಂಗ ಗದ್ದೆ ಒಮ್ಮಲೆ ಆಂಡ ವಿಶೇಷದ ಬಗ್ಗೆ ಅಂತ ಚಂಗಣ್ಣವ್ರ
1: ಈಗ ಏನ ನೆಂಚಂಗ 71 ವಿಶ್ವಕಪ್ ಶುರುವಾಪ 1971 73 ವಿಶ್ವಕಪ್ಲಿ ಮಳ್ಳೆರಪ್ಪಿ ಗಣೇಶಿಕ ಪದ್ಮಶ್ರೀ ಕೃಷ್ಣಂತ ಹಿಂಗ ವಿಶ್ವಕಪ್ ನಾಯಕತ್ವ ಹೊಡ್ತಂಡ್ ಭಾರತ ತಂಡತನ ಕೂಟಿಯಂಡ್ ಪಾಪ ಎಲ್ಲಾರ್ಕು ಅಂತ ಅವ್ರ ಬಲಿಷ್ಠವನ್ನ ತಂಡ ವಿಶ್ವಕಪ್ ಗಲ್ಲೊಂದೇ ಅನ್ನುವಂತ ಅವರು ಪೋಪಂಗಿ ಮಿಂಜಲೆ ಭಾರತವೇ ಎಂಪಿ ಗಣೇಶ ನಾಯಕತ್ವದ ವಿಶ್ವ ತಂಡ ಗಲ್ಲು ಅನ್ನೋದು ಅವ್ರ ನಿರೀಕ್ಷೆ ಅಲ್ಲ ಪಾಪ. ಆಚಂಗಿ ಫೈನಲ್ಸ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಟ್ರೈ ಬ್ರೇಕರ್ಲಿ ಸೋಪ ಪಂಡ ಪ್ರಭಾವಗೊಳ್ಳುವ ಏನಂಗಂಚಂಗ್ ಫೈನಲ್ಸ್ಲಿ ಕೇವಲ 6 ನಿಮಿಷದ 3 ಗೋಲು ಪೋಯಿತು ವಿಶ್ವ ದಾಖಲೆ ರತ್ತ ಈ 73 ವಿಶ್ವಕಪ್ ದಾಖಲೆ ಅಪ್ಪ. ಆಚಂಗೆ 3ನೇ ಗೋಲು ತೀರ್ಪುಗಾರಂಗ ಕೊಡ್ತಿದ್ದಲೆ ಹಿಂಗ ವಿಜಯನಾಥನ್ ದೊಣ್ಣ ಮಲೇಶಿತ್ರ ಅಂಪೈರ್ಸ್ 3ನೇ ಗೋಲ್ನ ಕೊಡ್ತಿದ್ದಲೆ ಅಲ್ಲಿಂಜ ನಂಗ ಟ್ರೈ ಬ್ರೇಕರ್ ನೆದರ್ಲ್ಯಾಂಡ್ಸ್ ಕೂಡ ಚೋಪ ಇದು 73 ಅಲ್ಲಿಂಜ 75 ಪುನಃ ಭಾರತ ತಂಡ ಪೋಪಕ ಇದೇ ತೀರ್ಪುಗಾರ ವಿಜಯನಾಥನೇ ತೀರ್ಪುಗಾರಿಕೆ ಇಡ್ತಂಡು ನಂಗ ಪಾಕಿಸ್ತಾನ ವಿರುದ್ಧ ದಂಡು ಒಂದಲು ಈ ಹಾಕಿ ವರ್ಲ್ಡ್ ಕಪ್ರ ಫೈನಲ್ಸ್ ಗಲ್ಲು ಅಕ್ಕ ಪ್ರಥಮವಾಯ್ತು ಪಾಕಿಸ್ತಾನ ವಿರುದ್ಧ ಸೆಣಸಾಡುವ ಅಕ್ಕ ಸೈಯದ್ ಅಣ್ಣ ಹಿಂಗ ಫಸ್ಟ್ ಗೋಲ್ ಪೊಯ್ಯೋ ಅದನ್ನ ಭಾರತ ಹತ್ರ ಸುರ್ಜಿತ್ ಸಿಂಗ್ ಸಮ ಮಾಡೋ ಅಲ್ಲಿಂಜ ಅಶೋಕ್ ಕುಮಾರ್ ಹಿಂಗ ಪೊಜ್ಜೋ ಗೋಲ್ ವಿಶ್ವಕಪ್ 1975 1975 ವಿಶ್ವಕಪ್ ಗಲ್ವ ಆ ಫೈನಲ್ಸ್ ಮ್ಯಾಚ್ ಕೂಡಿ 73 ಫೈನಲ್ಸ್ ಮಾಡ್ದಂತಾನೆ ವಿಜಯನಾಥನೇ ತೀರ್ಪುಗಾರಿಕೆ ಮಾಡೋ ತಂಡ ಆತ್ಮ ಚರಿತ್ರೆ ಎಲ್ಲ ಆಟೋಬಯೋಗ್ರಫಿಲಿ ಹೇಳಿದ್ವ 73ನೇ ವಿಶ್ವಕಪ್ ಲಿ 6 ನಿಮಿಷದ 3 ಗೋಲು ನಾನು ಕೊಡ್ತಲ್ಲ ಎನ್ನಂಗ ಕೊಡ್ತಿತ್ತಲೇ ಅಣ್ಣ ಅಂತ ಉಲ್ಲೇಖನ ಮಾಡಿದ್ ಅದು ಹಿಂದೆ ತರ ಮಟ್ಟಿಗೆ ಸತ್ಯವಾಯ್ತು ಕಾಂಬಾದು ಎನಂಗ್ ನಂಚಂಗ್ ವಿಶ್ವಕಪ್ ಫೈನಲ್ಸ್ ಲಿ 6 ನಿಮಿಷದ 3 ಗೋ ಅಲ್ಲ 6 ತಿಂಗಿ ಎಲ್ಲಿ ಹಾಕಿಕ್ ಚರಿತ್ರೆ ಇಲ್ಲೋ ಅಥವಾ ಹಾಕಿಕ್ ಕಳಂಕ ಬಪ್ಪೋ ಅನ್ನೋ ತರತ್ಲೇ ಆ ಗೋಲ್ನ ಕೊಡ್ತಿತ್ತಲೆ ಅಣ್ಣಂದಿ ಅವ್ನ ಆತ್ಮಚರಿಕದಲ್ಲಿ ಇದು ಉಲ್ಲೇಖನ ಐತಿಪ್ಪ. ಇದು 71 ಹಾಕಿ ಅವರು ವಿಶ್ವಕಪ್ರ ಅವರು ದಾಖಲೆ ಐತೆ ಒಂದು.
0: ಈಗ 73-75 ಈ ದಂಡು ವಿಶ್ವಕಪ್ ಭಾರತದ ತಂಡ ಭಾರಿ ಮಿಂಜಲಿಂಜ ಆಚರಲಿಕ್ಕೆ
1: ಹಕ್ಕು 71 ವಿಶ್ವಕಪ್ ಗಲ್ಲು 51 ಕಾಲ ಆಚೆ ಹಿಂದೆ ಅಲ್ಲಿ ಒಮ್ಮೆ ಒಮ್ಮ ಭಾರತ ಗಲ್ಲು ಅದು 1975 ವಿಶ್ವಕಪ್ ಒಮ್ಮೆ ಒಮ್ಮ ಭಾರತ ಗಲ್ಲು ಅದು ಅಲ್ಲಿಂಜ ಭಾರತಕ್ಕೆ ಗಲ್ಲು ಕೈಂಜಿತ್ತಲೆ ಹಿಂದೆ ಕತ್ತನೆ ಈಗ 20-26 ವಿಶ್ವಕಪ್ಗೆ ಎಂತಪ್ಪ ಅಂತ ಗೊತ್ತಿಲ್ಲ ಅಷ್ಟೇ ಒಮ್ಮೆ ಅಮ್ಮ ವಿಶ್ವಕಪ್ ಭಾರತ ಗದ್ದಿದ್ದಿಪ್ಪ
0: ಎನ್ನಂಗ ಅಲ್ಲಿಂಜ ನಂಗಡ ಕಳಿ ಎಂತ ಆಚಿ ಪೈಪೋಟಿ ಇಕ್ಕಲು ಕೊಡ್ತಾನುಂಡ ಅಥವಾ
1: ಪೈಪೋಟಿ ಭಾರತ ಹತ್ರ ಟೀಮ್ ಚಾಯ್ ಉಂಡು 75 ಆನಪಿಂಜಿ 78 ಅಲ್ಲಿಂಜ 76 ಆನಪಿಂಜಿ ಎಂತಪ್ಪ ನಂಚಂಗಿ ಎಲ್ಲ ಪಂದ್ಯಾವಳಿ ಈ ನ್ಯಾಚುರಲ್ ಗ್ರಾಸ್ ಕಳಿಪಂತದ ಪೋಯಿರೋ ಆಸ್ಟ್ರೋಟ್ರಾಫ್ಲ ಕಳಿಕೊಂಡು ಅನ್ನೋಂಥವ್ರ ನಿಯಮತನ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ರೂಲ್ ಗವರ್ನಿಂಗ್ ಬಾಡಿ ಅದನ್ನು ಅಳವಡಿಸಿಡುವ ಎಕ್ಕ ಆಸ್ಟ್ರೋಟ್ರಫ್ ಬಾತ್ ಭಾರತ ತಂಡ ಆಸ್ಟ್ರೋಟ್ರಫ್ಲ ನಂಗಕ್ಕೆ ಸರಿಯಾದ ಕಳಿಪಕ್ಕು ಅಥವಾ ಒಂದೋ ಕಾಕತನ ಕುಂಡು ನಂಗ ಪುನಃ ವಿಶ್ವಕಪ್ ಗಲ್ಲತ್ತಂತವ್ರ ಅವಕಾಶ ನಂಗಕ್ಕೆ ಇಲ್ಲಿ ಕದ್ದು ಕಾಂಬಾದೆ.
0: ಕೊಡಗಿಂಚ ಕಳ್ಚೆ ಹಿಂಗ ಅದು ವಿಶ್ವಕಪ್ ಅಲ್ಲೇ ಆಯ್ತುಂಡೆಂಗು ಇಲ್ಲಿ ಭಾರತ ಪ್ರತಿನಿಧಿಸಿದ ಹೆಂಗಡ ಬಗ್ಗೆ ಚೆನ್ನಾಗಲ್ವಾ?
1: ಅಕ್ಕು ನಂಗ ಈ ವಿಶ್ವಕಪ್ ಭಾರಿ ಮುಖ್ಯವಾಯಿತು ಎನ್ನಂಗ ಅಪ್ಪ ನನಸಂಗ್ ಈ 1975 1971 ಕೊಡಗರ ದಂಡ ನಲ್ಲ ಕಳಿಕಾರ ಕಳಿಪ ಒಂದು ಬಿಳಿಮಗರ್ ಗೋವಿಂದ ಬಿಪಿ ಗೋವಿಂದ ಇಂಡಿಯನ್ ಏರ್ಲೈನ್ಸ್ ಮೂಲಕ ಕಳಿಪ ಇನ್ನೊಂದು ಪೈಕಿ

ಏನ್ರಿ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತ

ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ಬಂದೆ.
1: ನಿರೀಕ್ಷಿಸಿ
0: ಬಾಳು ಬೆಳಕಾಯಿತು.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಕೇಳುವರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಚಿತ್ರಕಾವೇರಿ. ಇದರಲ್ಲಿ ಕೆಲವು ರಸಪ್ರಶ್ನೆಗಳನ್ನು ಕೇಳ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಯಾದ 0827722858. ಮೊದಲ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಸರ್, ನಾನು ಸುಳ್ಳ್ಯದಿಂದ ಶ್ರೀಧರ ಕೊಯಂಗಾಜೆ ಮಾತನಾಡುತ್ತೇನೆ.
0: ಶ್ರೀಧರ್ ಕೊಯಂಗಾಜೆ?
1: ಹೌದು.
0: ಶ್ರೀಧರ್ ಅವರೇ, ಹೇಗಿದ್ರಿ?
1: ನಾವೆಲ್ಲ ಚೆನ್ನಾಗಿದ್ದೀವಿ ಸರ್. ಆಕಾಶವಾಣಿ, ನಮ್ಮ ಆಕಾಶವಾಣಿ ಬಳಗದವರು.
0: ನಮ್ಮ ಆಕಾಶವಾಣಿ ನೋಡಿ ಹೇಗೆ ಹೇಳಿದ್ರಲ್ಲ. ಆಕಾಶವಾಣಿ ಅನ್ನೋದು
1: ನಿರಂತರ ಕೇಳ್ತಾ ಇರ್ತೇವೆ ಸರ್. ನಾವು ಆಕಾಶವಾಣಿಯಲ್ಲಿ ಎಲ್ಲಿ ಹೋದ್ರು ಸಿಗುವಂತದ್ದು ಆಕಾಶವಾಣಿ ಮಾತ್ರ.
0: ಹೌದು ಹೌದು.
1: ಮೊದಲೆಲ್ಲ ಇತ್ತು ಸರ್, ನಮಗೆ ಗದ್ದೆ ಹುಣಿಯಲ್ಲೆಲ್ಲ ಕಮೆಂಟ್ ಕೇಳೋ ಹುಚ್ಚಿ ಎಲ್ಲ ಇತ್ತು ಸರ್, 80ರ ದಶಕದಲ್ಲೆಲ್ಲ. ಆಗ ಗದ್ದೆ ಹುಣಿಯಲ್ಲಿ ತೋಳಡಿಯಲ್ಲಿ ರೇಡಿಯೋ ಇಟ್ಟುಕೊಂಡು ಕೇಳ್ತಾ ಇದ್ದೆವು. ಅಂತ ಸಂದರ್ಭ ಇತ್ತು ಸರ್.
0: ಇವತ್ತು ನೋಡಿ, ಮೊಬೈಲ್ ಬಂದ್ಬಿಟ್ಟು ಎಲ್ಲವೂ ಅಲ್ಲೇ ಸಿಕ್ಕತ್ತೆ. ಆದ್ರೆ ರೇಡಿಯೋನಲ್ಲಿ ಕೇಳುವಂತಹ ಕಾರ್ಯಕ್ರಮಗಳು ಕೊಡೋ ಮಜಾ ಬೇರೆ ಯಾವುದು ಇಲ್ಲ ಅಲ್ವಾ? ಈಗ ನೀವೊಂದು ಚಿತ್ರಗೀತೆಯನ್ನು, ಭಾವಗೀತೆಯನ್ನು, ಭಕ್ತಿ ಗೀತೆಯನ್ನು ನಾವು ಟಿವಿನಲ್ಲೋ ಮತ್ತೊಂದರಲ್ಲೋ ನೋಡೋದಕ್ಕಿಂತ

0: ರೇಡಿಯೋನಲ್ಲಿ,
1: ಚಂದ ಸರ್
0: ಹಾಂ ರೇಡಿಯೋನಲ್ಲಿ ಕೇಳ್ತಾ ಇದ್ರೆ ಅದರ ಇಂಪುನೇ ಬೇರೆ ಅಲ್ವಾ?
1: ಬೇರೆ ಸರ್, ಹೌದು ಹೌದು.
0: ಸಂಜೆ ಕಾಫಿ ಎಲ್ಲ ಕುಡಿದ್ರ?
1: ಹಾಂ, ಸಂಜೆ ಕಾಫಿ ಆಯ್ತು ಸರ್.
0: ಏನೇನು ಕೆಲಸ ಮಾಡಿದ್ರಿ ಇವತ್ತಿಡೀ?
1: ಇವತ್ತು ನನಗೆ ಹೈನುಗಾರಿಕೆ ಉಂಟು ಸರ್, ದನಗಳ ಕೆಲಸ ಇರ್ತದೆ.
0: ಹಾಂ, ಒಳ್ಳೆ ಕೆಲಸ ಅಲ್ವಾ ಅದು?
1: ಹೌದು ಸರ್,
0: ದನಗಳು ಬೇಕೇ ಬೇಕು.
1: ಅದು ನಾಟಿ ದನಗಳು ಸರ್.
0: ಹಾಂ, ಅದು ಇನ್ನೂ ಒಳ್ಳೇದಲ್ವಾ? ಏನು ಅದರಲ್ಲಿ
1: ಕೇಳಿ, ಇನ್ನು ಒಂದು ಕೇಳಿ, ಹಾಡು ಕೇಳಿ, ಹಾಲು ಕರಿಲಿಕ್ಕೆ ಹೋಗ್ಲಿಕ್ಕೆ.
0: ಯಾವ ಹಾಡು ಬೇಕು
1: ನನಗೆ? ಇವತ್ತು ಹಳೆ ಚಿತ್ರ ಸರ್, ಯಜಮಾನದಲ್ಲಿ ರಾಜೇಶ್ ಕೃಷ್ಣ ಮತ್ತು ಚಿತ್ರ ಹಾಡಿದ್ದಾರೆ.
0: ಹೌದಾ?
1: ಓ ಮೈನಾ ಓ ಮೈನಾ ಹಾಡು ಉಂಟಲ್ಲ ಸರ್, ಆ ಹಾಡಂತ ಸರ್ ಮಾಡಿದ್ದಾರೆ.
0: ಬಹಳ ಇಷ್ಟವಾದ ಗೀತೆ ನಿಮ್ಗೆ ಅಲ್ವಾ ಅದು?
1: ಅಲ್ಲ ಯಜಮಾನ, ನಾನು ಹಳೆ ಚಿತ್ರ ಗೀತೆಗಳನ್ನು ಹೆಚ್ಚಾಗಿ ಕೇಳುದು ಸರ್.
0: ಇದು ತುಂಬಾ ಹಳೆಯದೇನಲ್ಲ.
1: ಅಲ್ಲ ಅಲ್ಲ, ಅದು ನಮಗೆ ಈಗ ಈಗಿನವರಿಗೆ ಹೇಳದೆ ಸರ್.
0: ಹೌದೌದು, ಈಗಿನ ಜನರೇಷನ್ ಹೇಳದೆ. ಹೌದು ಆಯ್ತು. ನಿಮ್ಗೆ ಒಂದು ಪ್ರಶ್ನೆ ಬೇಕಲ್ಲ,
1: ಕೇಳಿ ಸರ್. ಗೊತ್ತಿದೆ,
0: ಇಡೀ ಭಾರತವೇ ಖುಷಿಯಲ್ಲಿರುವಂತಹ ಒಂದು ವಿಚಾರ ಅಲ್ವಾ ನಾಡಿದ್ದು ನಮ್ಮ ಸ್ವಾತಂತ್ರ್ಯ ದಿನ. ನಾವು ಈಗ ಎಷ್ಟನೇ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತಾ ಇದೀವಿ?
1: 79 ಸರ್.
0: 79 ಮುಗೀತು, 80th ನಾವೀಗ ಆಚರಣೆ ಮಾಡ್ತಾ ಇದೀವಿ.
1: ನೋಡಿ,
0: ಹೌದು 79, ನೀವು ಹೇಳಿದ ಕರೆಕ್ಟ್, 79. ಆದ್ರೆ ಈಗ 80 ಮಾಡ್ತೀವಿ, ಯಾಕೆಂದ್ರೆ 42 ಮಾಡಿದ್ದೇವಲ್ಲ. ಹಾಗಾಗಿ 80 ನಾವೀಗ ಆಚರಣೆ ಮಾಡ್ತಾ ಇದೀವಿ. ಆಗ್ಲಿ, ನಿಮ್ಮ ಗೀತೆ ಬರ್ತಾ ಇದೆ, ಕರೆ ಮಾಡಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಆಯ್ತು, ಧನ್ಯವಾದ.

0: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
1: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಲಾರ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
1: ಡಿಸ್ಕವರ್ ಎಲ್ಲಾರ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
2: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
3: ಹಲೋ, ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡೋದು?
3: ನಾನು ಕೀರಂಬಾಣೆ ಕೊಳಗದಾಳು ಗ್ರಾಮದಿಂದ ಕೀರಮ್ಮನ ವಾಣಿ ಚಂಗಮ್ಮ.
2: ಹಾ, ವಾಣಿ ಚಂಗಮ್ಮಯ್ಯ ಅವರು. ಏನ್ ಮಾಡ್ತಾ ಇದ್ದೀರಾ ಈಗ? ಕಾಫಿ ಗೀಫಿ ಕುಡಿದ್ರ?
3: ಈಗ ಚಳಿ, ಮಳೆ ಜೋರು ಇದೆ ಮಧ್ಯಾಹ್ನದ.
2: ಹೌದೌದು, ಈಗ ಸಂಜೆ ಮಳೆ ಸ್ವಲ್ಪ ಜಾಸ್ತಿ ಆಗಿದೆ.
3: ಮಳೆ ಜೋರಾಗಿದೆ,
2: ಜೊತೆಗೆ ಚಳಿಯೂ ಆಗಿದೆ ಅಲ್ವಾ?
3: ಚಳಿ ಉಂಟು, ತುಂಬಾ ಚಳಿ. ಗಾಳಿ ಸರ್, ಗಾಳಿ ತುಂಬಾ ಗಾಳಿ ಇದೆ.
2: ಹೌದೌದೌದು,
3: ಚಳಿ ತಡೆಯಕ್ಕೆ ಆಗೋದಿಲ್ಲ. 3 ಗಂಟೆ ಆಗೋಕೆ ದೊಡ್ಡ ಒಂದು ಮಳೆ ಬಂತು. ಭಾರಿ ಚಳಿ ಗಾಳಿಗೆ.
2: ಹೌದು, ಮರಗಿಡಗಳು ಮುರಿದು ಬಿದ್ದು ಹೋಗುವಂತ ಸಂಭವ ಇರುತ್ತೆ ಅಲ್ವಾ?
3: ಕರೆಂಟ್ ಪ್ರಾಬ್ಲಮ್,
2: ಕರೆಂಟ್ ಆಗಾಗ ಕೈ ಕೊಡುತ್ತೆ. ಹಾಗಿದ್ರೆ
3: ನಮ್ಮ ಮಳೆಯಲ್ಲಿ, ಮಳೆಗಾಲದಲ್ಲಿ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್
2: ಅಲ್ಲ, ಏನು ಮಾಡ್ಲಿಕ್ಕೆ ಅಲ್ಲ. ಅದೇ ಅದೇ, ಮಳೆ ಗಾಳಿ ಇರುವಾಗ ಮರಗಿಡಗಳು ಆ ಲೈನ್ ಮೇಲೆ ಬಿದ್ದಾಗ ಅವರು ಪಾಪ ಬಂದು ನೋಡ್ಬೇಕಲ್ಲ.
3: ಈಗ ತೋಟಕ್ಕೆಲ್ಲ ಹೋಗೋಕ್ಕಾಗಲ್ಲ, ಗಾಳಿ ಇದೆ ಭಯಂಕರ.
2: ಹೌದೌದೌದು,
3: ಮರ ಬೀಳುತ್ತೆ, ಮರ ಬೀಳುತ್ತೆ ತೋಟದೊಳಗೆಲ್ಲ.
2: ನಾವು ಯಾವ ಚಿತ್ರಗೀತೆ ಬೇಕೀಗ?
3: ನನಗೆ ಮೇರ್ಮುತ್ತನದಿಂದ ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಆ ಗೀತೆ ಬೇಕು.
2: ಯಾಕೆ ಇಷ್ಟ ಅದು, ನೋಡಿದ್ರ?
3: ಇಲ್ಲ ಇಲ್ಲ, ಕೇಳಿದ್ದೀನಿ. ಅದು ಚೆನ್ನಾಗಿದೆ,
2: ಟಿವಿಲೆಲ್ಲ ಬರ್ತಾ ಇರುತ್ತಲ್ಲ, ನೋಡ್ಬೋದು.
3: ನಾನು ಫಿಲಿಂ ನೋಡೋದ ತುಂಬಾ ನೋಡೋದಿಲ್ಲ ಸರ್.
2: ಅದು
3: ನೋಡಿದ ಮೇಲೆ ಫುಲ್ ಕರೆಂಟ್ ಕೈ ಕೊಡುತ್ತೆ, ಅದಕ್ಕೆ ನಾನು ಕೂರೋದೇ ಇಲ್ಲ, ಕೂರೋದೇ ಇಲ್ಲ.
2: ನೋಡಿ
3: ಏನು ಪ್ರಯೋಜನ, ಅದು ಏನು ಪೇರು ಇದೆ. ಸಿನಿಮಾ ನೋಡಿದ್ರು ಕಡಿಮೆ.
2: ಏನ್ ಮಾಡಿದ್ರಿ ಸಂಜೆಗೆ ಅಡಿಗೆಗೆಲ್ಲ? ಊಟ
3: ಸಂಜೆಗೆ ದೋಸೆ, ದೋಸೆ.
2: ರಾತ್ರಿ ದೋಸೆ ತಿನ್ನೋದಾ?
3: ಏನು ಇಲ್ಲ, ಜೇನು ಅದ್ಕೊಂಡು ತಿನ್ನೋದು.
2: ದೋಸೆಗೆ ಏನ್ ಮಾಡಿದ್ರಿ?
3: ಜೇನು, ಜೇನು.
2: ಹಾ, ದೋಸೆಗೆ ಜೇನು. ಅಂದ್ರೆ ನೀವು ಬೆಳಗ್ಗೆ ಮಾಡಿದ್ನ ರಾತ್ರಿ ತಿನ್ಬಿಡದ ಹೇಗೆ?
3: ಇಲ್ಲ, ಬೆಳಿಗ್ಗೆ ಬಂದೇ ಇರುತ್ತೆ ಅಲ್ಲ, ಬೆಳಿಗ್ಗೆ ಮಾಡ್ತೀವಿ. ನಾವು ನಮ್ಮ ಅಭ್ಯಾಸ 6 ಗಂಟೆಗೆ ರಾತ್ರಿ ಊಟ ಆಗಿಬಿಡ್ತದೆ ಸರ್.
2: ಒಳ್ಳೇದದು, ಬೇಗ
3: ಕರೆಂಟ್ ಎಲ್ಲ ಹೋಗುತ್ತಲ್ಲ, ಅದಕ್ಕೆ ಬೇಗ ನಾವು ಕಾಫಿ

0: ಮಾಡಿಕೊಳ್ಳೋದು.
1: ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದೇ ಅದು.
0: ರಾತ್ರಿ ಊಟ ಇಲ್ಲ, ಇನ್ನೊಂದು 9:30 ಒಂದು ಕಪ್ ನೀರು ಕುಡಿದು ಮಲಗೋದು ಅಷ್ಟೇ.
1: ಈಗ ನಿಮಗೆ ಒಂದು ಪ್ರಶ್ನೆ.
0: ಆಯ್ತು.
1: ಸ್ವಾತಂತ್ರ್ಯ ದಿನವನ್ನು ನಾವು ಆಚರಣೆ ಮಾಡ್ತಾ ಇದೀವಿ ಆಗಸ್ಟ್ 15.
0: ಹೌದು.
1: ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಂದು 2-3 ಜನರ ಹೆಸರನ್ನು ಹೇಳಿ ನೋಡೋಣ. ಸ್ವಾತಂತ್ರ್ಯ ಹೋರಾಟಗಾರರದು. ಹೌದು.
0: ಮಹಾತ್ಮ ಗಾಂಧೀಜಿ. ಮತ್ತೆ ಸರ್ವೇಪಲ್ಲಿ ರಾಧಾಕೃಷ್ಣ.
1: ಅವ್ರಿಗಿಂತ
0: ಮತ್ತೆ ನನಗೆ ನೆನಪಿಗೆ ಬರೋದು.
1: ಇದ್ದಾರೆ ತುಂಬಾ ಲೆಕ್ಕವಿಲ್ಲದಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಾರ್ಪಣೆಯನ್ನೇ ಮಾಡಿದಾರಲ್ವಾ. ಅವರು ಪ್ರಾಣ ತ್ಯಾಗ ಮಾಡಿ ನಮಗೆ ಈಗ ಸ್ವಾತಂತ್ರ್ಯವನ್ನು ಕೊಟ್ಟು ನಾವು ಚೆನ್ನಾಗಿರುವಂತೆ ಮಾಡಿ ಹೋದರು. ಅವರನ್ನು ನಾವು ಯಾವಾಗಲೂ ನೆನ್ಕೊಳ್ಬೇಕು. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಪಾಲ್, ಹಾಗೆ ತುಂಬ ಜನ ಇದ್ದಾರೆ. ಯಾರು ಯಾರ್ಯಾರು ಬ್ರಿಟಿಷರ ವಿರುದ್ಧ ಆ ಕಾಲದಲ್ಲಿ ಹೋರಾಟ ಮಾಡಿ ಈ ದೇಶಕ್ಕಾಗಿ ಇದ್ರೋ ಅವರೆಲ್ಲವೂ ಸ್ವಾತಂತ್ರ್ಯ ಹೋರಾಟಗಾರರೆ. ಅವರಿಗೆ ಒಂದು ನಮನವನ್ನು ಸಲ್ಲಿಸೋಣ. ನಿಮ್ಮ ಗೀತೆ ಬರ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಧನ್ಯವಾದಗಳು.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ.
0: ಯಾರು ಮಾತಾಡೋದು? ಎಲ್ಲಿಂದ?
1: ನಾವು ಭಾಗಮಂಡಲ ಚೇರಂಗಾಲದಿಂದ ಪರಿವಾರ ಸಂಧ್ಯಾ ಸಂತೋಷ್ ಮಾತಾಡ್ತಿರೋ ಸರ್.
0: ಪರಿವಾರ ಸಂಧ್ಯಾ ಸಂತೋಷ್?
1: ಹೌದು.
0: ಏನ್ ಮಾಡ್ಕೊಂಡಿರೋದು? ಪರಿವಾರ ಸಂಧ್ಯಾ ಸಂತೋಷ್.
1: ಹೌಸ್ ವೈಫ್ ಸರ್.
0: ಈ ಪರಿವಾರ ಅಂದ್ರೆ ಏನದು? ಫ್ಯಾಮಿಲಿ ಹೆಸರಾ?
1: ಫ್ಯಾಮಿಲಿ ನೇಮ್ ಸರ್.
0: ಏನು ಹೌಸ್ ವೈಫ್? ನೀವು ಮನೇಲೇ ಕೆಲಸ ಮಾಡ್ಕೊಂಡಿರ್ತೀರ?
1: ಚಿಕ್ಕ ಮಗು ಇದೆ, ಇವಾಗ 7 ಮಂತ್ ಬೇಬಿ. ನೋಡ್ಕೊಂಡು ಮನೇಲೇ ಸರ್.
0: ಮಗುಗೆಲ್ಲ ಸರಿಯಾದ ಚಿಕಿತ್ಸೆ ಎಲ್ಲ ಸಿಗ್ತಾ ಇದೆಯಾ? ಅಂಗನವಾಡಿಯಿಂದ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ. ತಿಂಗಳ ತಿಂಗಳು ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡಬೇಕು ಅದೆಲ್ಲ ಕೊಡಿಸ್ತಾ ಇದ್ದೀರಾ? ಪೋಷಕ ಆಹಾರವನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಾ? ಯಾವ ರೀತಿ ಆಹಾರವನ್ನು ಕೊಡ್ತೀರಾ? ಈಗ 7 ತಿಂಗಳು ಅಂದ್ರೆ ಮಗುಗೆ ಯಾವ ರೀತಿ ಆಹಾರವನ್ನು ಕೊಡ್ಬೇಕು?
1: ರಾಗಿ ಸರಿನ ಕೊಡ್ತಾ ಇದೀವಿ.
0: ನವಧಾನ್ಯಗಳನ್ನ ಒಣಗಿಸಿ ಅದನ್ನ
1: ಒಣಗಿಸಿ ಮೊಳಕೆ ಬರ್ಸಿ ಅದನ್ನ ಪೌಡರ್ ಮಾಡ್ಕೊಂಡು ಕೊಡ್ತಾ ಇದೀವಿ.
0: ಒಣಗಿಸಿ ಮೊಳಕೆ ಬರ್ಸ್ಬೇಡಿ, ಮೊದಲೇ ಮೊಳಕೆ ಬರ್ಸಿ ಮತ್ತೆ ಒಣಗಿಸಿ.
1: ಮೊಳಕೆ ಬರ್ಸ್ಬಿಟ್ಟು ಮತ್ತೆ ಒಣಗಿಸಿ ಕೊಡು.
0: ಆಯ್ತಾಯ್ತು. ನಿಮ್ಗೆ ಯಾವ ಚಿತ್ರಗೀತೆ ಬೇಕೀಗ?
1: ಸರ್, ರವಿಚಂದ್ರನ್ ಸರ್ದು ಯಾವ್ದಾದ್ರು ಹಾಡಾದ್ರೂ ಓಕೆ.
0: ತುಂಬಾ ಇಷ್ಟನಾ ರವಿಚಂದ್ರನ್ ಚಿತ್ರಕ್ಕೆ? ಏನು ಅವ್ರದ್ದು ಚಿತ್ರಗಳು?
1: ಒಬ್ರು ಇಬ್ರು ಅಂತ ಹೇಳಿಲ್ಲ ಸರ್, ಎಲ್ರು ಇಷ್ಟ. ಅಂದ್ರೆ ಇವ್ರದ್ದು ಸ್ವಲ್ಪ ಹಳೆ ಹಾಡುಗಳು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಅವ್ರದ್ದು ಸಾಂಗ್ ಕೇಳ್ತಾ ಇರ್ತೀನಿ.
0: ಆಯ್ತು, ನಿಮ್ಗೆ ಈಗ ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ ನಾನು. ಸ್ವಾತಂತ್ರ್ಯ ಉತ್ಸವವನ್ನು ನಾವೀಗ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ, ಬಹಳ ಸಂಭ್ರಮ ಸಂತೋಷದಿಂದ ಮನೆ ಮನೆಯಲ್ಲೂ ನಮ್ಮ ತಿರಂಗವನ್ನು ಹಾರಿಸ್ತಾ ಇದ್ದೀವಿ ಅಲ್ವಾ? ಹಾಗೇನೆ ಈ ಒಂದು ಘೋಷಣೆ ಏನು, ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿ, ಅದನ್ನ ಯಾರು ಹೇಳಿದ್ದು? ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಕೇಳಿದಿರಾ? ಇಲ್ವಾ? ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಳ್ತಾರಲ್ಲ ಇನ್ಕಿಲಾಬ್ ಜಿಂದಾಬಾದ್ ಅಂತ, ಯಾರು ಹೇಳಿದ್ದ? ಯಾರು ಆ ಘೋಷಣೆಯನ್ನ ಕೂಗಿದ್ದ? ಗೊತ್ತಾಗ್ತಲ್ವಾ? ಅದೇನು ಅಷ್ಟು ದೂರ ಹೋಗ್ಬಿಟ್ರಲ್ಲ ನೀವು. ಈಗಾಗಲೇ ಅವ್ರ ಹೆಸರನ್ನ ಹೇಳಿದೆ, ಹಿಂದೆ ಕೇಳಿದ ಚಿತ್ರಗೀತೆ ಕೇಳಿದ್ರಲ್ಲ. ಹಾ, ಭಗತ್ ಸಿಂಗ್ ಅವರು ಅಲ್ವಾ ಅವರ ಘೋಷಣೆ? ನಾವು ಈಗಲೂ ಅದನ್ನ ಕುಗ್ತಾರೆ ನೋಡಿ ಎಲ್ಲರೂ ಇದ್ರೆ. ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ ಕೇಳಿ, ಪರಿವಾರ ಸಂಧ್ಯಾ ಸಂತೋಷ್ ಅವರು. ಥ್ಯಾಂಕ್ ಯು. ಓಕೆ ಓಕೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಜ್. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ ಅವರು. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ರಾತ್ರಿ 8:00 ಸಿರಿಗಂಧ ಸಂವಾದಾತ್ಮಕ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಭಾವಗೀತೆಗಳು. 9:30 ನಾಟಕ ಏಕಸೂತ್ರ, ರಚನೆ ಎನ್ಎಬಿ ಮೊಗ್ರಾಲ್ ಪುತ್ತೂರು, ನಿರ್ಮಾಣ ಎಆರ್ ಗೋಪಾಲ್ ನಾಯಕ್. ರಾತ್ರಿ 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳಿನ ಮೊದಲ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳು, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ, 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜನ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:00 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ಹಾಡುಗಾರಿಕೆ. 10:00 ಗಾನಭಜನ. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಭಾಗವಹಿಸಲು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆಗಳಾದ 0827222288 5 5 8, ಮತ್ತೊಂದು ಸಂಖ್ಯೆ 2281219, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲಂತಾಯ್ ಅವರ ಕುರಿತು ಮಾತನಾಡುತ್ತಾರೆ ಹಾಸನದ ಭಾರತೀಯ ಹಾದಿಗೆ. ಅನಂತರ ಭಾವಗೀತೆಯನ್ನು ಕೇಳುತ್ತೀರಿ, ನಿರ್ವಹಣೆ ಸುಜಾತ ಎಫ್ ತಲವಾರ್. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು, ಈ ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ಘಟಕದ ತಜ್ಞರಾದ ಡಾಕ್ಟರ್ ಪಂಕಜಾ ಎಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮ

ಅಂಬಿಕಾ ಎಂಎಸ್. ಒಂದು ಗಂಟೆಗೆ ಪ್ರಗತಿಪಥದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕುರಿತು ಮಾತನಾಡುತ್ತಾರೆ ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್. ಇದು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ದೇಶಭಕ್ತಿ ಗೀತೆಗಳು, ಒಂದೂವರೆಗೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40ಕ್ಕೆ ಗಾಂಧಿ ಸ್ಮೃತಿ, 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4ಕ್ಕೆ ಭಾವಗೀತೆಗಳು, 4:15ಕ್ಕೆ ಯುವವಾಣಿಯಲ್ಲಿ ವ್ಯಾಸಂಗ, ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಕೆಎನ್ ಸಂತೋಷ್. 4:00ಗೆ ನೆನಪು ನಿನ್ನಾದ ಹಳೆಯ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. 5:00ಗೆ ಮಹಿಳಾ ಲೋಕದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. 5:30ಗೆ ಬೆಂಗಳೂರು ಕೇಂದ್ರದಿಂದ ಹರ್ ಘರ್ ತಿರಂಗ ಕಾರ್ಯಕ್ರಮ. 6:15ಕ್ಕೆ ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಕೇರಿ ಪ್ರಸನ್ನ. 6:25ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:00ಗೆ ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಾಳೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ, ಅನಂತರ ದೇಶಭಕ್ತಿ ಗೀತೆಗಳು ಬಿತ್ತರಗೊಳ್ಳುತ್ತವೆ. 7:47ಕ್ಕೆ ವಿಧಾನಮಂಡಲದಲ್ಲಿ ಇಂದು ಕಾರ್ಯಕ್ರಮದಲ್ಲಿ ನಾಳಿನ ಕಾರ್ಯಕಲಾಪಗಳ ಪ್ರಸಾರ. 9:15ಕ್ಕೆ ಚಿತ್ರಗೀತೆಗಳು. 9:00ಗೆ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಾಳೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ, ಅನಂತರ ದೇಶಭಕ್ತಿ ಗೀತೆಗಳು. 10:00ಗೆ ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದಿಂದ, 10:10ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆ. 10:40ಕ್ಕೆ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ.

0: ಕೇಶವಿದು.
1: ನೀವು ಹಾಡ್ತೀರಾ?
0: ಗೀತಾ ಮಾಧುರ್ಯ, ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ, ದೇಶಭಕ್ತಿ ಗೀತೆ ಕೂಡ,
1: ರಂಗಗೀತೆ, ತತ್ವಪದ ಕೂಡ,
2: ಶಾರದ ಮಾತೆ, ಮಂಗಳಗಾತೆ.
1: ಖಂಡಿತ ಕರೆ ಮಾಡಿ. ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827222288, ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
0: ಕೊಟ್ಟು ಕುದಿಯಲು ಬ್ಯಾಡ, ಇಟ್ಟು ಹಂಗಿಸಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಎಷ್ಟುಂಡರೆಂದು ಅನಬ್ಯಾಡ, ಈ ಮೂರು ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ, ಮುಟ್ಯಾವು ಶಿವನ ದಯದಿಂದ.
1: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಮಾಧುರ್ಯ,
0: ವೈವಿಧ್ಯಮಯ ಹಾಡು.

0: ಹೂರಣ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ,
1: ಹೇ ರಮ್ಯಾ, ಒಂದು ಎಲಿಗೆಂಟ್ ಡೈಮಂಡ್ ನೆಕ್ಲೆಸ್ ತಗೋಬೇಕು.
2: ಇದು ಪರ್ಫೆಕ್ಟ್ ಟೈಮಿಂಗ್. ನಮ್ಮ ಬೆಂಗಳೂರಿನ ಕೀರ್ತಿ ಲಾಲ್ಸ್ ನ ಹೊಸ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ಎಲ್ಆರ್ ಆರ್ ಸ್ಪೆಷಲ್ ಡಿಸ್ಪ್ಲೇಗೆ ಬಂದಿದೆ. ಜೊತೆಗೆ ವೈಡ್ ರೇಂಜ್ ಆಫ್ ಡೈಮಂಡ್ ನೆಕ್ಲೆಸಸ್ ಅನ್ನ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗೋಣ.
2: ಡಿಸ್ಕವರ್ ಎಲ್ಆರ್ ಕೀರ್ತಿ ಲಾಲ್ಸ್ ಎಕ್ಸ್ಕ್ವಿಸಿಟ್ ನ್ಯಾಚುರಲ್ ಡೈಮಂಡ್ ನೆಕ್ಲೆಸ್ ಕಲೆಕ್ಷನ್ ನೌ ಆನ್ ಡಿಸ್ಪ್ಲೇ ಅಟ್ ಕೀರ್ತಿ ಲಾಲ್ಸ್ ನಿಯರ್ ರಿಚ್ಮಂಡ್ ಸರ್ಕಲ್, ಬೆಂಗಳೂರು.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಅಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
9: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್, ಬೆಡ್ರೂಮ್ ಸೆಟ್ ಕೇವಲ 22,000.

0: ಒಂಬೈನೂರು ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಆತ್ಮೀಯ ಕೇಳುಗರೆ, 80th ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ, ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪಾ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಕಿರುಗೂರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನಿದೇವರ ದೇವಸ್ಥಾನದಲ್ಲಿ ಶ್ರಾವಣ ಮಹೋತ್ಸವ ಪೂಜೆ ಈ ತಿಂಗಳ 15, 22, 29 ತಾರೀಕು ಮತ್ತು September 5 ತಾರೀಕು ಶನಿವಾರಗಳಂದು ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕಿರುಗೂರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನಿದೇವರ ದೇವಸ್ಥಾನ ಟ್ರಸ್ಟ್ನ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂಣಚ್ಚ ಮತ್ತು ಅರ್ಚಕ ವೃಂದದವರು ಕೇಳಿಕೊಂಡಿದ್ದಾರೆ.
5: ಮಡಿಕೇರಿಯ ಡಿಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
6: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh $40,00,000 ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
17: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪಾ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
14: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
18: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.

0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100%.

0: ಹಿಲ್ ರೋಡ್ ಮಡಿಕೇರಿ.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
3: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ, ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
4: ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟ್ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
5: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
6: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
10: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
4: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
11: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
12: ಜುಲೈ 31ರಂದು ನಿಧನರಾದ ಬಿಳಿಗೇರಿ ಗ್ರಾಮದ ಮಾಜಿ ಸೈನಿಕ ಬೈಲೇರ ಪುರುಷೋತ್ತಮ ಮನು ಅವರ ತಿಥಿ ಕರ್ಮಾಂತರ ಇದೇ 15ರಂದು ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಬಿಳಿಗೇರಿ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ನವೀನ ಕುಮಾರಿ, ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
13: ಹಲೋ.
14: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.

0: ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನು ಕಲ್ಲು ಹಾಕ್ತೀಯಾ?
1: ಅವ್ರು ಬರೋವರೆಗೆ ನಂಗೆ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೆ ಅವ್ರು ತಗೊಂಡೋಗ್ಬಿಡಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವರು ಹಾಡ್ ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನು ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ತೆ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಈಗ ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ಬಿಟ್ಟು.
0: ಏನಕ್ಕೆ?

ಆಕಾಶವಾಣಿ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಪತ್ರ. ಬರೆದವರು ಸುರೇಶ್ ಡಿ ಪಳ್ಳಿ, ಓದುತ್ತಿರುವವರು ಸಹನ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿದೆ. ಎಡೆಬಿಡದೆ ಸುರಿಯುವ ಮಳೆಯಿಂದಾಗಿ ಜಿಲ್ಲೆಯ ಜೀವನದಿಗಳು ಮೈದುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಒಳಹರಿವು ಹೆಚ್ಚಾಗಿದ್ದು ಜೀವಕಳೆ ಪಡೆದುಕೊಂಡಿವೆ. ಮುಂಗಾರಿನ ಪರಿಣಾಮ ಜಿಲ್ಲೆಯ ಪ್ರಕೃತಿ ಸೌಂದರ್ಯವೂ ಹೆಚ್ಚಾಗಿದ್ದು ಬರುವ ಪ್ರವಾಸಿಗರು ಚಾರಣಿಗರ ಸಂಖ್ಯೆ ಅಧಿಕಗೊಂಡಿದೆ. ಬೆಟ್ಟಗುಡ್ಡಗಳ ಮೇಲೆ ಹರಡಿಕೊಂಡಿರುವ ಹಸಿರು, ತುಂಬಿ ಹರಿಯುತ್ತಿರುವ ಸಣ್ಣ ಸಣ್ಣ ನದಿ ತೊರೆಗಳು ಹಾಗೂ ಜಲಪಾತಗಳಿಂದ ಜಿಲ್ಲೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬಂದಿದೆ. ಚಾರ್ಮಾಡಿ, ಶಿರಾಡಿ, ಬಿಸಿಲೆ ಹಾಗೂ ಸುಬ್ರಹ್ಮಣ್ಯ ಭಾಗದ ಘಟ್ಟ ಪ್ರದೇಶಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ. ಮಳೆ ನಿರಂತರವಾಗಿ ಸುರಿಯುತ್ತಿದ್ದರೂ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೊರತೆ ಕಂಡುಬಂದಿದೆ. ಕಳೆದ ವರ್ಷಕ್ಕಿಂತ ಸರಾಸರಿ ಪ್ರಮಾಣದಲ್ಲಿ ತೀವ್ರ ಇಳಿಮುಖವಾಗಿದೆ. ಜಿಲ್ಲೆಯಲ್ಲಿ ಪ್ರತಿ ವರ್ಷ ಜನವರಿಯಿಂದ ಆಗಸ್ಟ್ 12ರವರೆಗೆ ಸರಾಸರಿ 2814.0 ಮಿಲಿಮೀಟರ್ ಮಳೆಯಾಗುತ್ತಿದ್ದು ಈ ಬಾರಿ 2084.3 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. 729.7 ಮಿಲಿಮೀಟರ್ ಮಳೆ ಕೊರತೆಯಾಗಿದೆ. ಪ್ರಾಕೃತಿಕ ವಿಕೋಪದಿಂದಾಗಿ ಜಿಲ್ಲೆಯಲ್ಲಿ 6 ಮಂದಿ ಸಾವನ್ನಪ್ಪಿದ್ದು 7 ಮಂದಿ ಗಾಯಗೊಂಡಿದ್ದಾರೆ. ಒಟ್ಟು 592 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 17 ಮನೆಗಳು ಸಂಪೂರ್ಣ ಕುಸಿದಿವೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ 17.118 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳು ನಾಶವಾಗಿವೆ. 5384 ವಿದ್ಯುತ್ ಕಂಬಗಳು ಧರೆಗುರುಳಿದ್ದು 25 ವಿದ್ಯುತ್ ಪರಿವರ್ತಕಗಳಿಗೆ ಹಾನಿಯಾಗಿದೆ. ಅಲ್ಲದೆ 267.40 ಕಿಲೋಮೀಟರ್ ಉದ್ದದ ವಿದ್ಯುತ್ ತಂತಿಗಳು ತುಂಡಾಗಿವೆ. 7 ಸೇತುವೆಗಳು ಕುಸಿದಿದ್ದು 17.296 ಉದ್ದದ ಪಿಡಬ್ಲ್ಯೂಡಿ ರಸ್ತೆಗಳು ಹದಗೆಟ್ಟಿವೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲೆಯಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಸನ್ನದ್ದ ಸ್ಥಿತಿಯಲ್ಲಿವೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗೆ ಆರಂಭದಲ್ಲಿ ಮಳೆ ಕೈಕೊಟ್ಟಿದೆ. ಮಳೆಗಾಗಿ ಕಾದು ಕುಳಿತಿದ್ದ ಭತ್ತ ಕೃಷಿಕರು ಸರಿಯಾದ ಸಮಯದಲ್ಲಿ ಮಳೆಯಾಗದ ಸುರಿದ ಅಲ್ಪ ಸ್ವಲ್ಪ ಮಳೆಗೆ ಹೊಂದಾಣಿಕೆ ಮಾಡಿಕೊಂಡು ಭತ್ತ ನಾಟಿ ಮಾಡಿದ್ದರೂ ಮುಂದೇನು ಎಂಬ ಚಿಂತೆ ರೈತರನ್ನು ಕಾಡುತ್ತಿದೆ. ಸಾಮಾನ್ಯವಾಗಿ ಜುಲೈ ಅಂತ್ಯದ ವೇಳೆಗೆ ಕರಾವಳಿಯ ಬಹುತೇಕ ಕಡೆ ಭತ್ತ ನಾಟಿ ಪೂರ್ಣಗೊಳ್ಳುತ್ತದೆ. ಆದರೆ ಈ ಬಾರಿ ಆಗಸ್ಟ್ ತಿಂಗಳು ಆರಂಭವಾದರೂ ಭತ್ತ ನಾಟಿ ಪೂರ್ಣವಾಗಿ ಮುಗಿದಿಲ್ಲ. ಇದು ಭತ್ತ ಬೆಳೆಯ ಮೇಲೆ ಭಾರೀ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನುತ್ತಾರೆ ರೈತರು. ಜಿಲ್ಲೆಯಲ್ಲಿ ಮಳೆಯ ಕೊರತೆಯ ಕಾರಣ ಗದ್ದೆಯಲ್ಲಿ ನೇಜಿ ನಾಟಿ ಮಾಡುವ ಬದಲು ಬಹುತೇಕ ರೈತರು ಆಧುನಿಕ ಮಾದರಿಯ ಮ್ಯಾಟ್ ನರ್ಸರಿ ಮೂಲಕ ನೇಜಿ ನಾಟಿ ಮಾಡಿದ್ದರು. ಕೃಷಿಗೆ ನೀರಿನ ಸಮಸ್ಯೆ ಕಂಡುಬಂದ ಕಾರಣ ಕೃಷಿ ಇಲಾಖೆ ಕೂಡ 125 ದಿನಗಳಲ್ಲಿ ಕೊಯ್ಲಿಗೆ ಬರುವ ಅಲ್ಪಾವಧಿಯ ಭತ್ತ ತಳಿಗಳನ್ನು ಬೆಳೆಯುವಂತೆ ಸೂಚನೆ ನೀಡಿದೆ. ಮಳೆಯ ಕೊರತೆಯ ಕಾರಣ ಎರಡನೇ ಬೆಳೆಯಾಗಿ ಎಳ್ಳು, ಅಲಸಂದೆ, ಉದ್ದು ಇತ್ಯಾದಿ ಕಾಳುಗಳ ಬೆಳೆಯತ್ತ

0: ಕೃಷಿಕರು ಗಮನ ಹರಿಸಿದ್ದಾರೆ. ಭೂಕುಸಿತ, ಮಳೆ ಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಅವರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು. ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರವನ್ನು ಮಂಜೂರು ಮಾಡಬೇಕು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳಿಗೆ ಲಭ್ಯ ಅನುದಾನದಲ್ಲಿ ಪ್ರಗತಿ ಕಾರ್ಯನಿರ್ವಹಿಸಬೇಕು. ಅರಣ್ಯ ಇಲಾಖೆ, ಮೆಸ್ಕಾಂ ಹಾಗೂ ಸ್ಥಳೀಯ ಪಂಚಾಯತ್ಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಭಾವ್ಯ ದುರ್ಘಟನೆಗಳನ್ನು ತಪ್ಪಿಸಬೇಕು. ಮಳೆಗಾಲದಲ್ಲಿ ಅಧಿಕಾರಿಗಳು ಪೂರ್ತಿ ಸನ್ನದ್ದರಾಗಿ ಕಾರ್ಯನಿರ್ವಹಿಸಬೇಕು. 24 ಗಂಟೆಯೂ ಸಾರ್ವಜನಿಕರ ಸೇವೆಗೆ ಲಭ್ಯರಾಗಬೇಕು. ಕಂಟ್ರೋಲ್ ರೂಂ ಸದಾ ಸನ್ನದ್ದ ಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಖಾದರ್ ಸೂಚನೆ ನೀಡಿದ್ದಾರೆ. ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳನ್ನು ತ್ವರಿತಗೊಳಿಸಲು ಮತ್ತು ಗುಣಮಟ್ಟ ಹೆಚ್ಚಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯೋಜನೆಗೆ ಬಿಡುಗಡೆಯಾದ ಅನುದಾನವನ್ನು ಸಮರ್ಪಕವಾಗಿ ಕಾಮಗಾರಿಗೆ ಬಳಕೆ ಮಾಡಬೇಕು. ಬಾಕಿ ಉಳಿದ ಯೋಜನೆಯ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವಾಗಿ ಪೂರ್ಣಗೊಳಿಸಬೇಕು. ಆಗಾಗ್ಗೆ ಕಾಮಗಾರಿಗಳನ್ನು ಪರಿಶೀಲಿಸುತ್ತಿರಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನ್ನುಂ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇದುವರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಸುರೇಶ್ ಡಿ ಪಳ್ಳಿ, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಪ್ರಕೃತಿ ಕಾಫಿ ವರ್ಕ್ಸ್ ಗುಡ್ಡಹುಸೂರು, ಕುಶಾಲನಗರ. ಗುಣಮಟ್ಟದ ಕಾಫಿ ಹುಡಿಕೊಳ್ಳಲು ಹಾಗೂ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಾಫಿ ಹುಡಿ ಮಾಡಿಸಲು ಗುಡ್ಡಹುಸೂರು ಕುಶಾಲನಗರ ಮುಖ್ಯ ರಸ್ತೆಯಲ್ಲಿರುವ ಪ್ರಕೃತಿ ಕಾಫಿ ವರ್ಕ್ಸ್ಗೆ ಭೇಟಿ ನೀಡಿ.
6: ವಿರಾಜಪೇಟೆ ಮಗ್ಗುಲ ಗ್ರಾಮದ ಶ್ರೀ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ಶ್ರಾವಣ ಮಾಸದ ಪೂಜೆ ಪ್ರಯುಕ್ತ ಈ ತಿಂಗಳ 15, 22 ಮತ್ತು 29 ಹಾಗೂ ಸೆಪ್ಟೆಂಬರ್ 5 ಶನಿವಾರಗಳಂದು ಬೆಳಿಗ್ಗೆಯಿಂದ ನವಗ್ರಹ ಪೂಜೆ, ಶನಿಶಾಂತಿ ಪೂಜೆ, ಶನಿ ಜಪ ಮುಂತಾದ ವಿಶೇಷ ಪೂಜಾ ಕಾರ್ಯ ನಡೆಯಲಿದೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ, ಬೆಂಗಳೂರು. BSNL ಕನೆಕ್ಟಿಂಗ್ ಇಂಡಿಯಾ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
8: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ನೀಡಿ.
1: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ, ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ ಬೆಂಗಳೂರು. BSNL ಕನೆಕ್ಟಿಂಗ್ ಇಂಡಿಯಾ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
5: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನಸಭಾಧ್ಯಕ್ಷ, ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ವಾರ್ತೆಗಳ ವಿವರ: ವಿಧಾನಮಂಡಲದ 2 ಪ್ರಮುಖ ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದೆ. ಸಭಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇತರೆ ಸಚಿವರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಉಭಯ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತಗಳನ್ನು ಹೊಂದಿದ್ದು ಬಹುತೇಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು, ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಈ ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಅನುಮಾನವಾಗಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸದಿದ್ದರೆ ಆಡಳಿತ ಪಕ್ಷದ ನಾಯಕರು ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಇಂದು ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲುಗಳು, ಮುಂದಿನ ಕಾರ್ಯ ಯೋಜನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು, ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಹಾಗೂ ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೀನ್ ಅಂಡ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾ ರಾಮ್ ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯ ಯೋಜನೆ ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಕನಿಷ್ಠ 3 ಮೀಟರ್ ಎಂಡ್ ಟು ಎಂಡ್ ನಿರ್ಮಾಣ ಮಾಡುವಂತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ

0: ಹಿರೇಕೌಡ ಸೂಚನೆ ನೀಡಿದ್ದಾರೆ. ಹೊರವರ್ತುಲ ರಸ್ತೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ರಸ್ತೆ ಬದಿಯ ಸಂಪೂರ್ಣ ಒತ್ತುವರಿಗಳನ್ನು ತೆರವುಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ ಬಸ್ ಬೇ ನಿರ್ಮಾಣ ಮಾಡುವಂತೆ ತಿಳಿಸಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸಬೇಕು. ಅಲ್ಲಿಯವರೆಗೆ ಶೇಕಡಾ 50%ರಷ್ಟು ಮನೆಯಿಂದಲೇ ಕಾರ್ಯನಿರ್ವಹಿಸುವಂತೆ ಸಂಸ್ಥೆಗಳೊಂದಿಗೆ ಮಾತನಾಡಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ ಎರಡನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ ಎರಡನೇ ಬ್ಯಾಚ್ಗೆ ಅಂತಾರಾಷ್ಟೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ನಂದಕುಮಾರ್ ಪೂಜಾ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ. ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದೀವಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ಡಿಐಜಿ ಶ್ರೇಣಿಯ ಅಧಿಕಾರಿಯ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ. ಜೈಲು ಮತ್ತು ಸುಧಾರಣಾ ಇಲಾಖೆಯ ಡಿಐಜಿ ಜಿನೇಂದ್ರ ಖನಗಾವಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಲಿದೆ ಎಂದು ಕಾರಾಗೃಹ ಇಲಾಖೆ ಮಹಾನಿರ್ದೇಶಕ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಜೈಲಿನ ಕೋಣೆಗೆ ಮೊಬೈಲ್ ಹಸ್ತಾಂತರಿಸಿದವರು ಯಾರು ಎಂಬ ಕುರಿತು ತನಿಖೆ ನಡೆಯಲಿದೆ. ಆಂಧ್ರಪ್ರದೇಶದಿಂದ ಬಂದಿರುವ ಸಿಮ್ ಕಾರ್ಡ್ಗಳ ಬಗ್ಗೆಯೂ ತನಿಖೆಗೆ ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಐಜಿ ಜಿನೇಂದ್ರ ಖನಗಾವಿ ಡಿಜಿಪಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ತನಿಖೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಹರ್ಗ ತಿರಂಗ ಅಭಿಯಾನ ನಡೆಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಿಯವರ ಕರೆಯಂತೆ ಹಮ್ಮಿಕೊಳ್ಳಲಾಗಿರುವಂತಹ ಹರ್ಗ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಶಾಸಕ ಜಿಹೆಚ್ ತಿಪ್ಪಾರೆಡ್ಡಿ ಚಾಲನೆ ನೀಡಿದರು. ಪ್ರತಿಯೊಬ್ಬ ನಾಗರಿಕನೂ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಐಕ್ಯತೆ, ಅಖಂಡತೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಬೇಕು ಎಂದು ಕರೆ ನೀಡಿದ್ದಾರೆ. ಬಳ್ಳಾರಿ ನಗರದಲ್ಲಿ ದುರ್ಗಮ್ಮ ದೇಗುಲದಿಂದ ಆರಂಭಗೊಂಡ ಯಾತ್ರೆಗೆ ಮಾಜಿ ಶಾಸಕ ಗಾಲಿ ಸೋಮಶೇಖರ ರೆಡ್ಡಿ ಚಾಲನೆ ನೀಡಿದರು. 500 ಮೀಟರ್ ಉದ್ದದ ಬೃಹತ್ ರಾಷ್ಟ ಧ್ವಜವನ್ನು ಹಿಡಿದು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಹರ್ಗ ತಿರಂಗ ಅಭಿಯಾನದ ಭಾಗವಾಗಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು. ಯಾತ್ರೆಯಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಹರ್ಗ ತಿರಂಗ ಬಗ್ಗೆ ಜಾಗೃತಿ ಮೂಡಿಸುವ ಅಂಗವಾಗಿ ನಗರದಾದ್ಯಂತ ಬೈಕ್ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ವಿಜಯನಗರದ ಹೊಸಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ವಡಕರಾಯ ದೇಗುಲದಿಂದ ಅಭಯ ಆಂಜನೇಯ ದೇಗುಲದವರೆಗೆ ಹರ್ಗ ತಿರಂಗ ಯಾತ್ರೆ ನಡೆಯಿತು. ವಿಜಯಪುರದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 300 ಮೀಟರ್ ಉದ್ದದ ತಿರಂಗ ಯಾತ್ರೆ ಆಯೋಜನೆ ಮಾಡಲಾಗಿತ್ತು. ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ತ್ರಿವರ್ಣ ಧ್ವಜ ಹಿಡಿದು ದೇಶಭಕ್ತಿ ಪ್ರದರ್ಶನ ಮಾಡಿದರು. ಅಂಗಾಂಗ ದಾನದ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂಗಾಂಗ ದಾನ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಅಂಗಾಂಗ ದಾನವು ಮತ್ತೊಬ್ಬರ ಜೀವ ಉಳಿಸುವ ಅತ್ಯಂತ ಮಹತ್ವದ ಮಾನವೀಯ ಕಾರ್ಯವಾಗಿದೆ. ಅಂಗಾಂಗ ದಾನ ಸಾವಿನ ನಂತರವೂ ಜೀವ ನೀಡುವ ಮಹಾದಾನ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಪರಶುರಾಮ ಎಫ್ಕೆ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನಡೆದ ವಿಶ್ವ ಅಂಗಾಂಗ ದಾನಿಗಳ ದಿನ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯ ನಿರಂತರ ಜಾಗೃತಿ ಅಭಿಯಾನದ ಫಲವಾಗಿ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆ 12,534 ಜನರು ನೋಂದಣಿ ಮಾಡಿಸಿದ್ದು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ ಎಂದು ಹೇಳಿದರು.

0: ತಿಳಿಸಿದ್ದಾರೆ. ಮುಂಬರುವ ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿಯಂತ್ರಿಸಲು ರೈಲ್ವೆ ಮಂಡಳಿಯು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಕಣ್ಣೂರಿಗೆ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಕಾರ್ಯಾಚರಣೆಗೆ ಅನುಮೋದನೆ ನೀಡಿದೆ. ಬೆಂಗಳೂರು ಕಂಟೋನ್ಮೆಂಟ್ ಕಣ್ಣೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಇದೇ 20ರಂದು ಬೆಂಗಳೂರಿನಿಂದ ಹೊರಟು ಮರುದಿನ ಮಧ್ಯಾಹ್ನ 12:50ಕ್ಕೆ ಕಣ್ಣೂರು ತಲುಪಲಿದೆ. ಮರು ಪ್ರಯಾಣದಲ್ಲಿ ಇದೇ 21ರಂದು ಸಾಯಂಕಾಲ ಕಣ್ಣೂರಿನಿಂದ ಹೊರಟು ಇದೇ 22ರಂದು ಬೆಳಗ್ಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಆಗಮಿಸಲಿದೆ. ಈ ವಿಶೇಷ ರೈಲು ಒಟ್ಟು 23 ಬೋಗಿಗಳನ್ನು ಹೊಂದಿರಲಿದ್ದು ಇದರಲ್ಲಿ 16 ಸ್ಲೀಪರ್ ಕ್ಲಾಸ್, 5 ಜನರಲ್ ಸೆಕೆಂಡ್ ಕ್ಲಾಸ್ ಮತ್ತು 2 ಸೆಕೆಂಡ್ ಕ್ಲಾಸ್ ಲಗೇಜ್ ಕಮ್ ಬ್ರೇಕ್ ವ್ಯಾನ್ ಬೋಗಿಗಳು ಇರಲಿವೆ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ಇದೇ 23 ಮತ್ತು 24ರಂದು ಪಂಚವಿಂಶತಿ ಎಂಬ ವಿಶಿಷ್ಟವಾದಂತಹ 25 ಗಂಟೆಗಳ ನಿರಂತರ ದಾಸರ ಪದ ಗಾಯನ ಮ್ಯಾರಥಾನ್ ಜರುಗಲಿದೆ. ಖ್ಯಾತ ಗಾಯಕಿ ವಿದುಷಿ ಸಂಗೀತಾ ಬಾಲಚಂದ್ರ ಅವರು ಸುವರ್ಣ ಪುಸ್ತಕ ವಿಶ್ವ ದಾಖಲೆಗೆ ಪ್ರವೇಶಿಸುವ ಪ್ರಯತ್ನದ ಭಾಗವಾಗಿ 250 ವಿಶಿಷ್ಟ ದಾಸರ ಪದಗಳನ್ನು ಒಳಗೊಂಡ ನಿರಂತರ ಏಕವ್ಯಕ್ತಿ ಪ್ರದರ್ಶನವನ್ನು ಕೈಗೊಳ್ಳಲಿದ್ದಾರೆ. ಉಡುಪಿಯ ಪುತ್ತಿಗೆ ಮಠದ ಪರಮಪೂಜ್ಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಪ್ರಸ್ತುತಪಡಿಸಲಾಗುತ್ತಿದೆ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಬೆಟ್ಟದ ತಪ್ಪಲಿನಲ್ಲಿ 25 ಎಕರೆ ಪ್ರದೇಶದಲ್ಲಿ 4,85,00,000 ರೂಪಾಯಿ ವೆಚ್ಚದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನ ನಿರ್ಮಾಣಗೊಳ್ಳಲಿದ್ದು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಪುರ ಶಾಸಕ ಶರಣಬಸಪ್ಪ ದರ್ಶನಾಪುರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾಧ್ಯಕ್ಷ ಮೇಲ್ಮನೆ ಸಭಾಪತಿ ಸ್ಥಾನಕ್ಕೆ ನಾಳೆ ಚುನಾವಣೆ, ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಮೇಕೆದಾಟು ಯೋಜನೆಗೆ ವೇಗ ನೀಡಲು ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸೂಚನೆ. ಯುನೆಸ್ಕೊ ವಿಶ್ವ ಪರಂಪರೆಯ ತಾಣ ಹಂಪಿಯ ಸಮಗ್ರ ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಕ್ಕೆ ಕನಿಷ್ಠ 3 ಮೀಟರ್ ಜಾಗ ಬಿಡುವಂತೆ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ನಿರ್ದೇಶನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ, ಡಿಐಜಿ ನೇತೃತ್ವದಲ್ಲಿ ತನಿಖೆಗೆ ವಿಶೇಷ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1-5-5-1 ಕರೆ ಮಾಡಿ.
2: ಇದು ಯಾರ ನಂಬರ್?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತ್ತಿನವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ.

0: ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ಇಂದು ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ, ಇಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು.
2: ನಮಸ್ಕಾರ.
1: ಈಗ ಮೊದಲಿಗೆ ಏಲಕ್ಕಿ ತೋಟಗಳನ್ನು ಮಳೆ ಸಾಮಾನ್ಯವಾಗಿದ್ದರೆ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
2: ಕೊಡಗಿನಲ್ಲಿ ನಾವು ಏಲಕ್ಕಿಯನ್ನು ಅಷ್ಟಾಗಿ ಜಾಸ್ತಿ ಬೆಳೀತಾ ಇಲ್ಲ ಅನ್ನೋದು ಒಂದು ಸ್ಥಿತಿ.
1: ಕಾಫಿಗೆ ಹೆಚ್ಚು ಬೆಲೆ ಬಂದಮೇಲೆ
2: ಅಥವಾ ಏಲಕ್ಕಿ ತೋಟಗಳು ಕಾಫಿ ತೋಟಗಳಾಗಿದೆ,
1: ಪರಿವರ್ತನೆ ಆಗಿದೆ.
2: ಆದರೂ ಅದ್ರ ಮಧ್ಯ ಕೆಲವರು ಚೆನ್ನಾಗಿ ಏಲಕ್ಕಿಯನ್ನು ಬೆಳೀತಿದ್ದಾರೆ. ಏಲಕ್ಕಿನೇ ಒಳ್ಳೆ ಆದಾಯ ತರುವ ಬೆಳೆ ಕಾಫಿಗಿಂತ ಮೆಣಸಿಗಿಂತ ಅಂತ ನಮ್ಮ ಮಧ್ಯನೂ ಆ ಥರ ಬೆಳೆಯೋರು ಇದ್ದಾರೆ. ಸೊ ಚೆನ್ನಾಗಿ ಬೆಳೀತಿದ್ದಾರೆ, ಇಲ್ಲ ಅಂತಿಲ್ಲ. ಸೊ ಏಲಕ್ಕಿ ಅಂದ ತಕ್ಷಣ ಈಗ ಮಳೆಗಾಲ ಆಗಿ ಇನ್ನೇನು ಹೆಚ್ಚಿಗೆ ಮಳೆ ಆಗ್ತಾ ಇದೆ. ಏಲಕ್ಕಿ ತೋಟಗಳನ್ನು ನಾವು ನೀರು ನಿಲ್ದಂಗೆ ನೋಡ್ಕೊಬೇಕು. ಸೊ ಮಳೆಗಾಲ ಜಾಸ್ತಿ ಆಗ್ತಾ ಇರೋದ್ರಿಂದ ಚರಂಡಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಎರಡನೇದು ಅದರ ಬುಡದಲ್ಲಿ ಸೊಪ್ಪುಗಳು ಬಿದ್ದಿದ್ರೆ ತೆಗಿಬೇಕು, ಇಲ್ಲ ಕೊಳ್ಳೆ ರೋಗ ಬಂದ್ಬಿಡುತ್ತೆ. ಸೊ ಅಂದರೆ ಬುಡ ಬಿಡಿಸೋದು ಅಂತ ಹೇಳ್ತೇವೆ, ಬುಡದಲ್ಲಿ ಸೊಪ್ಪನ್ನು ಡಿಮಲ್ಚಿಂಗ್ ಅಂತಾರೆ, ಅದನ್ನು ಮಾಡ್ಕೊಬೇಕು. ಮೂರನೇದು ಈಗಾಗಲೇ ಒಣಗಿರೋ ಎಲೆ ಅಂಥದ್ದೆಲ್ಲ ಬಿಡಿಸ್ಬೇಕು,
1: ಗರಿಗಳು
2: ಅದನ್ನೆಲ್ಲ ಬಿಡಿಸ್ಕೋಬೇಕು. ಒಟ್ಟು ಗಾಳಿ ಆಡಬೇಕು ಅಂತಾರೆ, ಬೆಳಕು ಗಾಳಿ ಕಡಿಮೆ ಬೆಳಕು ಬೀಳೋ ಟೈಮಲ್ಲೂ ಗಿಡಕ್ಕೆ ಸಿಗೋಂಗೆ ವ್ಯವಸ್ಥೆ ಮಾಡಬೇಕು. ನೆರಳನ್ನು ಮೊದಲೇ ತೆಗೆದಿರ್ತಾರೆ. ಸೊ ಆವಾಗ ಕೊಳೆ ರೋಗ ಕಡಿಮೆ ಆಗುತ್ತೆ. ಹೆಚ್ಚಿಗೆ ಮಳೆ ಅಥವಾ ಸಾಮಾನ್ಯ ಮಳೆ ಇದ್ದಾಗಲೂ ಜುಲೈ ಆಗಸ್ಟಲ್ಲಿ ಮಾಡಬೇಕಾದಂಥ ಕೆಲಸಗಳು, ಒಟ್ಟು ನೀರು ನಿಲ್ಬಾರ್ದು. ಎರಡನೇದು ಕೊಳೆ ಬರ್ದಂಗೆ ಡಿಮಲ್ಚಿಂಗ್ ಮಾಡಿರಬೇಕು. ಮೂರನೇದು ನಿಮಗೆ ಸೋಗೆಗಳು ಒಣಗಿರೋದು ಅದೆಲ್ಲ ತೆಗಿಬೇಕು, ಗಿಡಕ್ಕೆ ಬೆಳಕು ಸಿಗೋಂಗೆ ಮಾಡಬೇಕು. ಸೊ ಮಳೆಗೆ ಜಾಸ್ತಿ ಆದಂಗೆ ಆರಬೇಕು ಬೇಗ ಗಿಡ, ಅದು ವೆಟ್ಟಾಗಿದ್ದರೆ ಕೊಳೆ ಬರೋದು ಜಾಸ್ತಿ. ಸೊ ಇದನ್ನು ಒಂದು ಫಿಸಿಕಲ್ ಮ್ಯಾನೇಜ್ಮೆಂಟ್ ಅಂತೇವೆ, ಅದನ್ನು
1: ಭೌತಿಕವಾಗಿ
2: ನಾವು ಮಾಡುವಂತಹ ಇದು
1: ಯಾಂತ್ರಿಕ ಕ್ರಮಗಳು
2: ಇನ್ನು ಕೆಮಿಕಲ್ಸು ಅಥವಾ ರಾಸಾಯನಿಕಗಳ ಮುಖಾಂತರ ನೋಡಿದಾಗ ನಾವು ಬುಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡನ್ನು 0.2% ಅಥವಾ 0.25% 200 ಲೀಟ್ರಿಗೆ ಕಲಿಸಿ 5-5 ಲೀಟ್ರನ್ನು ಪ್ರತಿ ಗಿಡದ ಬುಡಕ್ಕೆ ಉಯ್ಯಬೇಕು, ಕೊತ್ತು ಮತ್ತು ಗಿಡಕ್ಕೆ. ಎರಡನೇದು ಎಲೆ ಕೊಳೆನೂ ಬರುತ್ತೆ ಈ ಥರ ಮಳೆ ಇದ್ದಾಗ. ಆವಾಗ ನಾವೇನು ಮಾಡಬೇಕು, 1% ಹುಡೋ ದ್ರಾವಣವನ್ನು ಎಲೆಗಳಿಗೆ ಹೊಡಿಬೇಕು. ಅದ್ರ ಮಧ್ಯ ಬಿಸಿಲು ಮಳೆ ಬಂದರೆ ಎಲೆ ಚುಕ್ಕಿ ರೋಗ ಬರುತ್ತೆ ಏಲಕ್ಕಿಯಲ್ಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಒಂದು ಕಾರ್ಬನ್ಡೈಸಿಂಗ್ ಬೇಸ್ಡ್ ಕೆಮಿಕಲನ್ನು ಸಿಂಪಡಣೆ ಮಾಡ್ಕೊಬೇಕು. ಅಥವಾ ಇತ್ತೀಚೆಗೆ ತುಂಬ ಡೆವಲಪ್ಡ್ ಕೆಮಿಕಲ್ಸ್ ಎಲ್ಲ ಬಂದಿದೆ, ಸೊ ತುಂಬ ಕಾಸ್ಟ್ಲಿ ಇದ್ದಾವೆ. ಸೊ ಆದರೆ ಪ್ರಮಾಣ ಕಡಿಮೆ, ಈಗ ನಾವು 2 ml ಅಂದಿದ್ದು ಈಗೆಲ್ಲ 0.3 ml ಬಂದಿದ್ದಾವೆ. ಸೊ ಆ ರೀತಿ ಕೆಮಿಕಲ್ನ ನಾವು ಇನ್ನೂ ರೆಕಮೆಂಡ್ ಮಾಡಲಿಲ್ಲ, ಬಟ್ ಕಂಪನಿಯವರು ಕೆಲವರು ರೆಕಮೆಂಡ್ ಮಾಡ್ತಾ ಇದ್ದಾರೆ, ಬಟ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಆ ಥರ ಕೆಮಿಕಲನ್ನು ನಾವು ದುಡ್ಡು ಜಾಸ್ತಿ ಆಗಿರೋದ್ರಿಂದ ಅವರು ಏನು ರೆಕಮೆಂಡ್ ಮಾಡ್ತಾ ಇದ್ದಾರೆ 0.2 ml 0.3 ml ಅದನ್ನು ನಾವು ಸಿಂಪಡಣೆ ಮಾಡಿದ್ರೆ ರೋಗ ಹತೋಟಿ ಮಾಡ್ಬೋದು. ಸೊ ಎಲೆ ಚುಕ್ಕೆ ರೋಗ ಬಂದರೆ ಕಾರ್ಬನ್ಡೈಸಿಂಗ್ ಬೇಸ್ಡ್ ಕೆಮಿಕಲ್ಲು ಅಂದರೆ ಬೆವಸ್ಟೀನ್ ಇರ್ಬೋದು, ಸ್ಪ್ರಿಂಟ್ ಇರ್ಬೋದು, ಸ್ಯಾಪ್ ಇರ್ಬೋದು. ಸೊ ಈ ರೀತಿ ಬೇರೆ ಕಂಪನಿಯನ್ನು ಈ ಥರ ಕೆಮಿಕಲನ್ನು ನಾವು ಸಿಂಪಡಣೆ ಮಾಡಿದ್ರೆ ಎಲೆ ಚುಕ್ಕೆ ಕಂಟ್ರೋಲ್ ಆಗುತ್ತೆ. ಆನಂತರ 1% ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡ್ಕೊಬೇಕು. ಸೊ ಈಗ ಮಳೆಗಾಲ ಜಾಸ್ತಿ ಇರೋದ್ರಿಂದ ಬೋಡೋ ಹೊಡೆಯೋದು ಭಾಳ ಮುಖ್ಯ, COC ಡ್ರಂಚ್ ಮಾಡೋದು ಮುಖ್ಯ, ಮತ್ತು ಎಲ್ಲೆಲ್ಲಿ ಎಲೆ ಚುಕ್ಕೆ ಕಾಣುತ್ತೆ ಕಾರ್ಬನ್ಡೈಸಿಂಗ್ ಬೇಯಿಸಿದ ಕೆಮಿಕಲನ್ನು ಸಿಂಪಡಣೆ ಮಾಡ್ಕೊಳ್ಳೋದು ಏಲಕ್ಕಿನಲ್ಲೂ ಸ್ವಲ್ಪ ಬಹಳ ಮುಖ್ಯ. ಆಗಲೇ ನಾವು ಇನ್ನೇನು ಹಣ್ಣು ಕುಯ್ಲಿಕ್ಕೂ ಶುರುವಾಗುತ್ತೆ. ಸೊ ಈಗ ನಾವಾಗಲೇ ಜುಲೈ ಆಗಸ್ಟ್ ಬರ್ತೇವೆ, ಆಗಸ್ಟ್ ಎಂಡಲ್ಲಿ ಹಣ್ಣು ಬರುತ್ತೆ, ಈಗ ಹಣ್ಣು ಶುರುವಾಗಿದೆ ಕೆಲವು ತೋಟಗಳಲ್ಲಿ. ಸೊ ಹಣ್ಣು ಕುಯ್ಬೇಕು ಅಂದರೆ ಮೊದಲು ಏನು ಕೊಳ್ತಿರೋ ಕಾಯಿಗಳು ಎಲ್ಲ
1: ತೆಗಿತೇವೆ,
2: ಬೋರರ್ ಎಲ್ಲ ತೆಗೆದು. ಸೊ ಅದನ್ನು ಒಣಗಿಸ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿ.
1: ಅಂದರೆ ಈ ಕೊಯ್ಲು ಮಾಡೋ ಕಾಯಿಗಳ ಚಿಹ್ನೆಗಳು ಹೇಗಿರ್ತವೆ ಅಂತೀರ?
2: ಒಂದು ಹಣ್ಣು ಆದರೆ ಈಸಿಯಾಗಿ ಬರುತ್ತೆ. ಸೊ ಹಳದಿ ಆಗುತ್ತೆ, ಲೈಟ್ ಹಳದಿ ಆಗುತ್ತೆ.
1: ಮೊದಲು ಹಸಿರಿರೋದು ಹಳದಿ ಆಗುತ್ತೆ,
2: ಹಳದಿ ಆಗುತ್ತೆ, ಲೈಟ್ ಹಳದಿ. ಸೊ ಅನಂತರ ಅದನ್ನು ಮುಟ್ಟಿದಾಗ ಬೇಗ ಬರುತ್ತೆ.
1: ಜೊತೆಗೆ
2: ಇನ್ನೊಂದು ಕರಿಕಾಯಿ ಅಂತ ಹೇಳಿದ್ರೆ ಅದು ಗಟ್ಟಿ ಇರುತ್ತೆ, ಸ್ವಲ್ಪ ಗ್ರೀನ್ ಆಗೂ ಇರುತ್ತೆ.

0: ಅದು ಎಡ್ಜ್ ಅಂತ ಹೇಳ್ತಾರೆ, ಎಡ್ಜ್ ಬಂದಿರುತ್ತೆ, ಕುಯ್ಯೋರಿಗೆ ಗೊತ್ತಾಗುತ್ತೆ,
1: ಏಣುಗಳು ಬಂದಿರುತ್ತೆ
0: ಬಂದಿರುತ್ತೆ. ಅದನ್ನು ಒಂದು ಕರಿಕಾಯಿ ಮತ್ತು ಒಂದು ಕರಿಕಾಯಿ ಅಂದರೆ ಫಿಸಿಯಾಲಜಿಕಲಿ ಮೆಚೂರ್ಡ್ ಅಂತಾರೆ, ಕಪ್ಪಿರಬೇಕು ಬೀಜ, ಯಾವುದೇ ಕಾರಣಕ್ಕೂ ಬೀಜ ಕಪ್ಪಿರಬೇಕು. ನೀವು ಯಾವುದು ತಳಿಯನ್ನು ಈಗ ನೆಲೆಯಾನಿಯಲ್ಲಿ ಕುಯ್ದಾಗ ಅದು ಹಸಿರಾಗೇ ಇರುತ್ತೆ. ಸೊ ಬೀಜ ಕಪ್ಪಿದ್ರು ಕುಯ್ದು ನೋಡಿ, ಅವರು ಒಂದು 10 ಕಾಯಿ ತಗೊಂಡು ಕುಯ್ದಾದ್ಮೇಲೆ ಅದರಲ್ಲಿ ಎಷ್ಟು ಬಿಳಿ ಇದೆ, ಮೆಚೂರ್ ಆಗಿಲ್ಲ, ಎಷ್ಟು ಮೆಚೂರ್ ಆಗಿದೆ
1: ಸ್ಯಾಂಪಲ್ ನೋಡಬೇಕು.
0: ನೋಡಬೇಕು ಒಂದು 10 ಕಾಯಿನಲ್ಲಿ ಒಂದು 9 ಮೆಚೂರ್ ಆಗಿದ್ರೆ ಒಂದು ಪರವಾಗಿಲ್ಲ,
1: ಕುಯ್ಬೋದು
0: ಕುಯ್ಬೋದು. ಸೊ ಅದರಲ್ಲಿ 5 ಮೆಚೂರ್ಡು 5 ಇಮ್ಮೆಚೂರ್ ಇದ್ರೆ ಲಾಸ್ ಆಗುತ್ತೆ. ಸೊ ಅದಾವಾಗ ತೂಕ ಕಡಿಮೆ ಆಗುತ್ತೆ.
1: ಅಂದ್ರೆ ಯಾವ್ಯಾವ ಈಗಾಗಲೇ ಬಲ್ತಿದಾವೆ ಅಂತವನ್ನೇ ಕೊಯ್ಕೋಬೇಕು ನಾವು, ಎಲ್ಲವನ್ನು ಒಟ್ಟಿಗೆ ಕೊಯ್ಯೋದಲ್ಲ.
0: ಸೊ ಅದರಿಂದ ಏಲಕ್ಕಿ ಕುಯ್ಲು ಶುರುವಾಗಿದೆ. ಸೊ ಕುಯ್ಯೋರು ಆ ರೀತಿ ಮಾಡಿ ಮಾಡ್ಕೊಬೇಕು.
1: ಅಂದ್ರೆ ಈಗ ಎಷ್ಟಲ್ಲಿ ಅದು ಪ್ರಾರಂಭ ಆಯ್ತು ಅಂದ್ರೆ ಎಲ್ಲಿವರೆಗೂ ಮುಂದುವರಿಯಿತು ಕುಯ್ಲು?
0: ಡಿಸೆಂಬರ್ ಗಂಟನ್ನು ನಡೀತಿರುತ್ತೆ.
1: ಕಾರಣ ಏನು, ಈಗ ಬೇರೆ ಬೇರೆ
0: ಹೂವ ಬರ್ತಾ ಇರುತ್ತೆ,
1: ಹೂ ಬರ್ತಾ ಇರುತ್ತೆ ಮತ್ತೆ ಹಾಕ್ತಲೇ ಇರುತ್ತೆ,
0: 3 ತಿಂಗಳಾಗುತ್ತೆ ಒಂದು ಹೂವಿಂದ ಕಾಯಾಗಕ್ಕೆ.
1: ಈಗ ಆಗಸ್ಟ್ ಅಲ್ಲಿ ಕೊಯ್ಲಿಗೆ ಬರ್ಬೇಕು ಅಂದ್ರೆ ಏಪ್ರಿಲ್ ಅಲ್ಲೇ ಹೂ ಬಿಟ್ಟಿರುತ್ತೆ.
0: ಮೇ ಜೂನ್ ಅಲ್ಲಿ ಬಿಟ್ಟಿರುತ್ತೆ. ಮೇ ನಲ್ಲಿ ಶುರುವಾಗುತ್ತೆ, ಏಪ್ರಿಲ್ ಬರುತ್ತೆ ಬಟ್ ಸೆಟ್ ಆಗಿರಲ್ಲ. ಮೇ ಇಂದ ಶಕ್ಕು ಒಂದು ಸ್ವಲ್ಪ ವಾತಾವರಣ ಕೂಲ್ ಆದ್ಮೇಲೆ
1: ತಂಪಾಗಬೇಕು,
0: ಅದು ಸೆಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ಈಗ ಅದು ಕುಯ್ಲಿಗೆ ಬಂದಿರುತ್ತೆ. ಸೊ ಆ ರೀತಿ ಅದು 3 ತಿಂಗಳಲ್ಲಿ
1: ಹೂ ಬಿಡ್ತಾ ಇರುತ್ತೆ, ಕಾಯಿಗಳು
0: ಬರ್ತಾ ಇರುತ್ತೆ,
1: ನಾವು ಕೊಯ್ಲು ಮಾಡ್ತಾ
0: ಇರಬೇಕು. ಇತ್ತೀಚೆಗೆ ನೆಲ್ಯಾನಿ ಅಂತೂ ವರ್ಷೆಲ್ಲ ಬರುತ್ತೆ,
1: 12 ತಿಂಗಳೂ ಕೊಯ್ಲು ಮಾಡ್ತಾ
0: ಕುಯ್ಬೋದು ಅಂದ್ರೆ ಮ್ಯಾನೇಜ್ ಮಾಡಿದ್ರೆ. ಕರ್ನಾಟಕದಲ್ಲಿ ಒಂದು 8 ತಿಂಗಳು ಕುಯ್ತಾರೆ ನೆಲ್ಯಾನಿ ಅವರು, ನಾವೆಲ್ಲ ಒಂದು 4-5 ತಿಂಗಳು ಕುಯ್ತಾರೆ.
1: ಅಂದ್ರೆ ಹೆಚ್ಚು ಕೊಯ್ಲಿಗೆ ಬರೋ ಸಮಯ ಯಾವುದು, ತಿಂಗಳುಗಳು ಯಾವ್ಯಾವ ಅಂತೀರಿ?
0: ನಾರ್ಮಲಿ ಸೆಪ್ಟೆಂಬರ್,
1: ಸೆಪ್ಟೆಂಬರ್ ಅಲ್ಲಿ ಜಾಸ್ತಿ ಬರುತ್ತೆ.
0: ಆಗಸ್ಟ್ ಅಲ್ಲಿ ಈಗ ಇದೇನು ಅಂತಾರೆ ಅದ್ರ ಹಣ್ಣು ಕಾಯಿ ಅಥವಾ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕುಯ್ಯೋದು ಅಂತಾರೆ ಆಗಸ್ಟ್ ಅಲ್ಲಿ. ಆಗಸ್ಟ್ 3ನೇ ಕುಯ್ಲು ಚೆನ್ನಾಗಾಗುತ್ತೆ. ಸೆಪ್ಟೆಂಬರ್ನಲ್ಲಿ ತುಂಬ ಬರುತ್ತೆ, ಅಕ್ಟೋಬರಿಂದ ಕಡಿಮೆ ಹಾಕ್ಕೊಂಡು ಹೋಗುತ್ತೆ.
1: ಅಂದರೆ ಈಗ ನಾವು ಈ ಕಾಯಿಗಳನ್ನೇ ಬಳಸ್ಕೊಂಡು ಬೀಜಗಳನ್ನು ಬಳಸ್ಕೊಂಡು ಸಸ್ಯಗಳನ್ನು ಮಾಡ್ಕೊಳ್ಳೋದಾದರೆ ಯಾವ ತಿಂಗಳ ಕಾಯಿಗಳು?
0: ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಣ್ಣನ್ನು ತಗೊಂಡು ಬೀಜ ಮಾಡಿಕೊಂಡು ಮಾಡಬೇಕು,
1: ಅದರಿಂದ ನಾವು ಸಸಿಗಳನ್ನ ಮಾಡ್ಕೋಬೇಕು. ಅಂದರೆ ಅದು ಒಳ್ಳೆ ಗುಣಮಟ್ಟದ ಕಾಯಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ.
0: ಆಗಸ್ಟಲ್ಲಿ ಕಳೆದು ಕೊಳ್ತಿರೋದು ಇರ್ಬೋದು, ಕುಯ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿರ್ತಾರೆ. ಸೆಪ್ಟೆಂಬರಲ್ಲಿ ಅದೆಲ್ಲ ಆಗಲೇ ಮುಗ್ದಿರುತ್ತೆ, ಚೆನ್ನಾಗಿರೋದು ಬೀಜ ಬರುತ್ತೆ ಮತ್ತೆ ಒಳ್ಳೆ ಮೆಚೂರ್ಡ್ ಕಾಯಿ ಆಗಿರೋದು ಸಿಗುತ್ತೆ. ಸೊ ನೀವು ಹಣ್ಣನ್ನ ತಗೊಬೇಕು ಅಷ್ಟೇ, ಅದರಲ್ಲಿ ಕರಿಕಾಯಿ ಅಲ್ಲ, ಹಣ್ಣನ್ನೇ ತಗೋಬೇಕು ಬೀಜಕ್ಕೆ. ಅಪ್ಪ ಇರಬೇಕು, ಹೊಡೆದು ಹೊಡೆದು ನೋಡ್ತೇವೆ ನಾವು ಬೀಜ ಕೊಡ್ಲಿಕ್ಕೆ, ಆಲ್ಮೋಸ್ಟ್ ಆ ಥರ ಹಣ್ಣನ್ನು ಕುಯಿಸಿ ಕೊಡ್ತೇವೆ. ಸೊ ಕಾಸ್ಟ್ಲಿ ಇರುತ್ತೆ, 500 ರಿಂದ 1000 ರೂಪಾಯಿಗಳು ಚಾರ್ಜ್ ಮಾಡ್ತಾರೆ, ಬಟ್ ಹಣ್ಣನ್ನೇ ಕುಯ್ದು ಕೊಡ್ಬೇಕು.
1: ಅಂದ್ರೆ ಪೋಷಕಾಂಶ ಕೊಡೋದಾದ್ರೆ ಕೊಡಬಹುದಾ?
0: ಈಗ ಆಗಸ್ಟ್ ಇನ್ನೇನು 15ರ ಮೇಲೆ ಪೋಷಕಾಂಶಗಳನ್ನು ಬರೆದು ಕೊಡ್ಬೋದು. ನಾರ್ಮಲಿ ನಾವು NPK ಫರ್ಟಿಲೈಸರ್ಸ್ ಅನ್ನು ಕೊಡ್ತೇವೆ, 2 ಬ್ಯಾಗ್ ಯೂರಿಯಾ, 1 ಬ್ಯಾಗ್ ರಾಕ್ ಫಾಸ್ಫೇಟ್, 3 ಬ್ಯಾಗ್ ಪೊಟ್ಯಾಶ್ ಮಿಕ್ಸರ್ ಮಾಡಿ ಒಂದೊಂದು ಗಿಡಕ್ಕೆ 250 ಗ್ರಾಮ್ ಅಷ್ಟು ಕೊಡ್ತೇವೆ ಫರ್ಟಿಲೈಸರು. ಅದ್ರ ಜೊತೆಗೆ ನೀವು ಕಾಂಪೋಸ್ಟ್ ಅನ್ನು ಕೊಡ್ಬೋದು, ಕೊತ್ತುಗಳನ್ನು ಸುತ್ತಕೊಂಡ್ಬಿಟ್ಟು ಕಾಂಪೋಸ್ಟ್ ಹಾಕಿ, ಗೊಬ್ಬರ ಹಾಕಿ, ಕಾಂಪೋಸ್ಟ್ ಹಾಕಿ ಅರ್ಥಿಂಗ್ ಅಪ್ ಮಾಡಬೇಕು.
1: ಅಂದ್ರೆ ಬೇರೆ ಮಣ್ಣು ಮುಚ್ಚಬೇಕು,
0: ಮುಚ್ಚಬೇಕು ಅದೆಲ್ಲ ಗೊಬ್ಬರ ಮಣ್ಣು ಕಾಂಪೋಸ್ಟ್ ಎಲ್ಲ. ಅದಾದ್ಮೇಲೆ ಮಲ್ಚ್ ಮಾಡೋದು, ಸೆಪ್ಟೆಂಬರ್ ಮಳೆ ಕಡಿಮೆ ಆದ್ಮೇಲೆ
1: ಹೊದಿಕೆ ಮಾಡಬೇಕು,
0: ಹೊದಿಕೆ ಮಾಡಿ ಅದ್ರ ಮೇಲೆ ಕೊತ್ತುಗಳನ್ನು ಬಿಡಬೇಕು. ಇಷ್ಟು ನಾವು ಸೆಪ್ಟೆಂಬರ್ ನಲ್ಲಿ ಮಾಡುವಂತಹ ಏಲಕ್ಕಿಯ ಕೆಲಸ, ಅದು ಬಹಳ ಮುಖ್ಯ.
1: ಮತ್ತೆ ಕೀಟಗಳೇನಾದ್ರೂ ಜಾಸ್ತಿ ಆಗ್ಬೋದ ಮಳೆ ಇಳಿಮುಖ ಆದ್ಮೇಲೆ?
0: ಮಳೆ ಇಳಿಮುಖ ಆದ ತಕ್ಷಣ ಬೋರರ್ ಶುರುವಾಗುತ್ತೆ,
1: ಅಂದ್ರೆ ಅದೇನು ಕಾಯಿನು ಕೊರಿಯುತ್ತೆ ಕೊತ್ತನು ಕೊರಿಯುತ್ತೆ.
0: ಹೌದು. ಸೊ ಅವಾಗ ಕ್ವಿನಾಲ್ ಪಾಸ್ ಹೊಡಿಬಹುದು, 2 ml/L ಅಥವಾ ಕರಾಟೆ ಹೊಡಿತಾರೆ, ಅಥವಾ ಇತ್ತೀಚೆಗೆ ಹೋದ ಹೊಸ ಕೆಮಿಕಲ್ಸ್ ಎಲ್ಲ ಬರ್ತಾ ಇದೆ, ಅವುಗಳನ್ನು ಸುದ ಹೊಡಿಬಹುದು.
1: ಕಂದುಗಳನ್ನು ಕೊರಿಯುತ್ತೆ, ಅದು
0: ಕಂದುಗಳಿಗೆ ಹೊಡಿಯುತ್ತೆ, ಅದು ಕಾಯಿಗೂ ಹೊಡಿಯುತ್ತೆ. ಸೊ ಅದರಿಂದ ನಾರ್ಮಲಿ ಸೆಪ್ಟೆಂಬರ್ ನಲ್ಲಿ ಒಂದು ಸ್ಪ್ರೇ ಶುರು ಮಾಡ್ತಾರೆ ಕುಯ್ದಾದ್ಮೇಲೆ. ಸೊ ಗ್ಯಾಪ್ ಇರುತ್ತೆ ಒಂದು 20-30 ದಿನ, ಅದರಲ್ಲಿ ಹೊಡೆದು ಇದು ಮಾಡ್ತಾರೆ. ಸೊ ಆನಂತರ ಇತ್ತೀಚೆಗೆ ಕೆಲವು ಪಿಪ್ರೋನಿಲ್ ಅಂತ ಬಂದಿದೆ, ಕಜ್ಜಿಕಾಯಿ, ಕಜ್ಜಿ ಕಂಟ್ರೋಲ್ ಮಾಡಿ ಅದು 1 ml ಮ್ಯಾನೇಜ್ ಮಾಡ್ಲಿಕ್ಕೆ. ಸೊ ಅದಕ್ಕೆ ಜೊತೆಗೆ ಇನ್ನು ಹೊಸ ಹೊಸ ಸ್ಪೈನೋಸೈಡ್ ಆರ್ಗ್ಯಾನಿಕ್ ಕೆಮಿಕಲ್ ಅಂತ ಹೇಳ್ತಾರೆ. ಸೊ ಅದು 1 ml/L ಸ್ಪ್ರೇ ಮಾಡಿಕೊಂಡು ಚೇಂಜ್ ಮಾಡಬೇಕು, ಒಂದ್ಸರಿ ಪಿಪ್ರೋನಿಲ್ ಹೊಡಿಬೇಕು, ಇನ್ನೊಂದ್ಸರಿ ಸ್ಪೈನೋಸೈಡ್ ಹೊಡಿಬೇಕು, ಇನ್ನೊಂದ್ಸರಿ ಬೋರರ್ಗೆ ಕ್ವಿನಾಲ್ಪಾಸ್ ಹೊಡಿಬಹುದು. ಸೊ ಈ ರೀತಿ ಮಾಡಿಕೊಂಡು ಬೋರರು ಮತ್ತೆ ತ್ರಿಪ್ಸು ಕೀಟಗಳಲ್ಲಿ ಬಹಳ ಮುಖ್ಯವಾದಂತಹ ಕೀಟ, ಕಂಟ್ರೋಲ್ ಮಾಡಬೇಕಾದಂತಹ ಕೀಟ. ಏಲಕ್ಕಿಯಲ್ಲಿ ರೋಗ ಅಂತ ಹೇಳಿದ್ರೆ ಕೊಳೆ ರೋಗ, ನಾನು ಆಗ್ಲೇ ಹೇಳಿದಂಗೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು, ಡಿಮಲ್ಚಿ ಮಾಡಿರ್ಬೇಕು, COC ಡ್ರೆಂಚ್ ಮಾಡಬೇಕು. ತುಂಬಾ ಜಾಸ್ತಿ ರೋಗ ಆದ್ರೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಅನ್ನ ಸ್ಪ್ರೇ ಮತ್ತೆ ಡ್ರೆಂಚ್ ಮಾಡಬೇಕು. ಎಲೆ ಚುಕ್ಕೆ ರೋಗ ಬಂದ್ರೆ ಬೋರ್ಡೋ ಹೊಡ್ಕೊಬೇಕು. ಸೊ ಇವು ಮಳೆಗಾಲ ನಂತರ ಮಾಡ್ಕೊಳ್ಳುವಂತಹ ಕೆಲಸಗಳು ಏಲಕ್ಕಿಯಲ್ಲಿ.
1: ಅಂದ್ರೆ ಮಳೆ ಹೆಚ್ಚಾದ್ರೂ ಈ ಕ್ರಮಗಳನ್ನ ಅನುಸರಿಸಬೇಕು.

0: ಬೇಕಾಗುತ್ತೆ.
1: ಹೌದು ಹೌದು,
0: ಯಾಕೆಂದರೆ ತೇವಾಂಶವನ್ನು ನಾವು ನಿರ್ವಹಣೆ ಮಾಡೋದೇ ಬಹಳ ಮುಖ್ಯವಾಗುತ್ತೆ,
1: ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇವೆಲ್ಲ ರೈಸೋಮ್ಯಾಟಸ್ ಕ್ರಾಪು, ನೀರು ಜಾಸ್ತಿ ಆಗ್ಬಿಟ್ರೆ ಕೊಳೆ ಬಂದ್ಬಿಡುತ್ತೆ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ಏನಾಗ್ತಾಯಿತ್ತು ಅಂತ ಹೇಳಿದರೆ ಮಿಲಿ ಬಗ್ಸ್ ಬರ್ತಿದೆ,
0: ಬಿಳಿ ಹಿಟ್ಟಿನ ತಿಗಣೆ ಅಂತೀವಲ್ಲ,
1: ಮತ್ತು ವೈಟ್ ಫ್ಲೈಸ್ ಬರ್ತಿದೆ, ಸಡನ್ನಾಗಿ ಗೊತ್ತೇ ಆಗೋದಿಲ್ಲ. ಸೊ ಅಂಥದನ್ನೆಲ್ಲ ನೋಡ್ಕೋಬೇಕು. ಇವೆಲ್ಲ ಆಕ್ಸಿಡೆಂಟಲಿ ನೋಡ್ತಿದ್ದೇವೆ ಅಲ್ಲಲ್ಲೇ. ಸೊ ಯಾವುದೋ ಒಂದು 15 ದಿನ ಆ ತೋಟಕ್ಕೆ ಹೋಗಲೇ ಇಲ್ಲ ಅಂತ ಹೇಳಿದರೆ ಒಂದು ಕಡೆ ಎಲ್ಲ ಬಂದು ಅವು ಎಲ್ಲ
0: ತಿಂದುಬಿಟ್ಟಿರ್ತವೆ,
1: ಹಳದಿ ಆಗಿಬಿಡುತ್ತೆ ಗಿಡ. ಸೊ ಅವಾಗ ನೀವು ಡೈಪೆಂಥೋ ಯುರಾನ್ ಅಂತ ಕೆಮಿಕಲ್ ಇದೆ, ಜಂಪ್ ಅಂತ ಮಾರ್ತಾರೆ, ಅದನ್ನು ಹೊಡ್ಕೋಬೇಕಾಗುತ್ತೆ. ಸೊ ಅವನ್ನು ಅವಾಗ ನೋಡಿ ನೋಡಿ ಹೊಡಿಬೇಕು ಅಂತೇವೆ. ಇನ್ಸೆಕ್ಟಿಸೈಡ್ಗೆ ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಸ್ಪಾಟ್ ನೋಡ್ಕೊಂಡು ಮಾಡಿ ಅಂತೇವೆ. ಎಲ್ಲ ತೋಟಕ್ಕೆಲ್ಲ ಹೊಡೀರಿ ಅಂತ ಹೇಳ್ತಿಲ್ಲ ಇತ್ತೀಚೆಗೆ. ಸ್ಪಾಟು ಯಾವ್ಯಾವ ಬ್ಲಾಕಲ್ಲಿ, ಒಂದು ಬ್ಲಾಕಲ್ಲಿ ಏನು ಬಂದಿದೆ ಅದನ್ನು ನೋಡ್ಕೊಂಡು ಹೊಡೀರಿ. ಸೊ ಕೆಮಿಕಲ್ಸ್ ಇದ್ದಾವೆ, ಸೊ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಇದ್ದಾವೆ ಇಲ್ಲ ಅಂತಿಲ್ಲ, ಬಟ್ ತುಂಬ ಚೆನ್ನಾಗಿ ಬೆಳೀತಾರೆ. ಕೇರಳದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು 15 ದಿನಕ್ಕೆ 20 ದಿನಕ್ಕೆ ಒಂದೊಂದು ಸಾರಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು, ಹೈ ಎಂಡ್ ಕೆಮಿಕಲ್ಸ್ ಎಲ್ಲ ಬಂದಿದೆ ಕಂಪ್ನಿಗಳು, ಅದನ್ನು ಯೂಸ್ ಮಾಡಿಬಿಟ್ಟು ಏನು ಒಂದು ತೃಪ್ಸಿಲ್ದೇ ಕಾಯಿಗಳನ್ನು ಬೆಳೆಯೋ ಲೆವೆಲ್ಗೆ ಹೋಗಿದ್ದಾರೆ.
0: ಓಹೋ, ಅಷ್ಟು ಮಟ್ಟಿಗೆ
1: ನಿರ್ವಹಣೆ ಮಾಡ್ತಾರೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಅಷ್ಟು ಆ ಲೆವೆಲ್ಗೆ ಮಾಡೋದಿಲ್ಲ, ಬಟ್ ನಮ್ಮಲ್ಲೂ ಉತ್ತಮವಾಗಿ. ಈಗ ನಾನು ನಿನ್ನೆ ಒಂದು ಸಿಂಗೇರಿ ಕೊಪ್ಪಯಿಂದ ಒಂದು 4 ಜನ ರೈತರು ಏಲಕ್ಕಿಯನ್ನು ಕೊಡಗಿನಲ್ಲಿ ನೋಡಬೇಕು, ನಾವು ಕೇರಳಕ್ಕಿಂತ ಇಲ್ಲೇ ಚೆನ್ನಾಗಿ ಬೆಳೀತಾರೆ ಅಂತ ನ್ಯೂಸ್ ಬಂದಿದೆ. ಸೊ ಅದಕ್ಕೆ ಇಲ್ಲೇ ಒಳ್ಳೆ ತೋಟ ಇದೆ ತೋರಿಸಿ ಸರ್ ಅಂತ ಬಂದಿದ್ರು. ನಾನು ಹೋಗಿದ್ದೆ. ಸೊ XLNನಲ್ಲಿ ನೆಲ್ಲಹಾನಿ ಬೆಳೀತಿದ್ದಾರೆ, ಒಂದು 30 ಎಕರೆ ನೆಲ್ಲಹಾನಿ ಹಾಕಿದ್ದಾರೆ. ಕಾಫಿ ತೋಟವನ್ನು ತೆಗೆದು 30 ಎಕರೆ ನೆಲ್ಲಹಾನಿಯನ್ನು XLN ಹಾಕಿದ್ದಾರೆ. ಸೊ ಎಲ್ಲ ಒಳ್ಳೆ ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಂಡು ಇಳುವರಿ ಒಂದು 9,500 ಕೆಜಿ ಕುಯ್ದಾರಲ್ಲ ಹೋದ ವರ್ಷ, ಈ ವರ್ಷ ಇಲ್ಲ ಅಂದ್ರೂ ತಿರ್ಗಾ ಅಷ್ಟೇ ಹಾಕೋದು ಇದೆ. ಅದ್ರ ಜೊತೆಗೆ ಇನ್ನೊಂದು 10 ಎಕರೆ ಜಾಸ್ತಿ ಮಾಡಿದ್ದಾರೆ. ಯಾಕೆಂದ್ರೆ ಏಲಕ್ಕಿಯಲ್ಲಿ ಹಣ ಇದೆ ಅಂತ ತೋರಿಸ್ತಾ ಇದ್ದಾರೆ ಇವರೆಲ್ಲ ಮಾಡಿ. ಒಳ್ಳೆ ನ್ಯೂಟ್ರಿಷನ್ ಕೊಡ್ತಾರೆ, ಒಳ್ಳೆ ಇನ್ಸೆಕ್ಟಿಸೈಡ್ ಮ್ಯಾನೇಜ್ ಮಾಡ್ತಾರೆ, ರೋಗಗಳೆಲ್ಲ ಕಡಿಮೆ ಆಗಿದೆ. ಈ ರೋಗಗಳಿಗೆಲ್ಲ ಈಗ ಕಾಪರ್ ಆಕ್ಸಿಕ್ಲೋರೈಡ್ ಬಂದಿದೆ, ಅಂತ್ರೋಕಲ ಅಂತ ಬಂದಿದೆ, ಬೇರೆ ಬೇರೆ ಕಂಪ್ನಿಯವ್ರದ್ದು ಫಂಗಿಸೈಡ್ಸ್ ಬಂದಿದೆ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಡ್ರಂಚ್ ಮಾಡ್ತಿದ್ದಾರೆ, ಬಟ್ ಕಂಟ್ರೋಲಲ್ಲಿದೆ. ಇಲ್ಲಿ ಒಬ್ಬರು ಪೂವಯ್ಯ ಅಂತ ಹೇಳಿ ಭಾರಿ ಚೆನ್ನಾಗಿ ಏಲಕ್ಕಿಯನ್ನು ಮಾಡಿದ್ದಾರೆ. ಅವರು ಒಂದು 10 ಎಕರೆ ಇರಬೇಕು, ಹಿಂದೆ ಒಂದು 5 ಎಕರೆ ಮಾಡಿದರು, ಈಗ ಅದೇ ಹಳೆ ತೋಟ ಆಗಿದೆ. ಹೊಸ ತೋಟವನ್ನೇ ನಾನು ನಿನ್ನೆ ಅವ್ರ ಜೊತೆ ಹೋಗಿದ್ದೆ, ಬಟ್ ಎಲ್ಲ ಬೆಟ್ಟ ಪ್ರದೇಶಗಳು ಹತ್ತಲಿಕ್ಕೆ ಕಷ್ಟ, ಬಟ್ ಅವ್ರು ದಿನ ಹತ್ತಾರೆ, ನಾವೆಲ್ಲ ಒಂದಿನ ಹೋದಾಗ ಬೇಜಾರು ಕಷ್ಟ. ಅವ್ರು ದಿನ ಹತ್ತಿ ಅಲ್ಲಿ ಕೆಲಸ ಮಾಡೋರು, ಅವ್ರ ಹತ್ರ 4 ವರ್ಷದ ಗಿಡ ಇದೆ, 3 ವರ್ಷದ ಗಿಡ ಇದೆ, 2 ವರ್ಷದ ಗಿಡ ಇದೆ, 1 ವರ್ಷದ ಗಿಡ ಇದೆ. ಸಾಂಬಾರ್ ಮಂಡಳಿಯಿಂದ ಅವರು ಒಂದು ಸ್ವಲ್ಪ ಪ್ರಯೋಜನ ಪಡ್ಕೊಂಡು ಟ್ಯಾಂಕ್ ಎಲ್ಲ ಮಾಡಿದ್ದಾರೆ. ಸೊ ಡ್ರೈಯರ್ ಇದೆ, ಸೊ ಒಂದು ಒಳ್ಳೆ ಕೃಷಿಕ ಹೂವಯ್ಯ ಅಂತ ಹೇಳಿ, ಸೊ ಗರ್ವಾಲೆ ಹತ್ರ. ಸೊ ಎಲ್ಲ ಅದು ಮೀಡಿಯಾ ಮ್ಯಾನೇಜ್ಮೆಂಟ್ ಅಲ್ಲಿ ನೆಲ್ಲಹಾನಿ ತಳಿಯನ್ನು ಹಾಕೊಂಡು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ನಿರ್ವಹಣೆಯನ್ನು ಮಾಡಿದ್ದಾರೆ. ಮತ್ತೆ ಇಲ್ಲಿ ಮಡಿಕೇರಿ ಹತ್ರ ಒಬ್ರು ಕಾವೇರಿ ಎಸ್ಟೇಟ್ ಅಂತ ಇದೆ, ಪ್ರಮೋದ್ ಅಂತ ಹೇಳಿ, ಅದು ಚೆನ್ನಾಗಿ ಬೆಳೀತಿದ್ದಾರೆ. ಸೊ ಹೀಗೆ ಅಂದರೆ ತುಂಬ ಏಲಕ್ಕಿಯನ್ನು ಮುತುವರ್ಜಿ ಬೆಳೆಯೋರು ಕೆಲವು ಜನ ಇದ್ದಾರೆ, ಇಲ್ಲ ಅಂತಿಲ್ಲ, ಬಟ್ ಸಿಂಪಲ್ಲಾಗಿ ಬೆಳೆಯೋರು ಕಡಿಮೆ ಆಗಿದ್ದಾರೆ. ಅವರು ಜಾಸ್ತಿ ಇಂಟ್ರ್ಯಾಕ್ಷನ್ನು ಮಾಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಅದನ್ನಾದರೂ ನಾವು ಇಂಪ್ರೂವ್ ಮಾಡ್ಬೋದೇನೋ. ಸೊ ನಾವು ಹೇಳ್ತೇವೆ ಪ್ರತಿ ಮನೆಯಲ್ಲೂ ಒಂದು 500 ಗಿಡ ಹಾಕಿ, ನಿಮ್ಮ ತೋಟ ಇರೋದ್ರಿಂದ ನಿಮ್ಮ ಹೊಳೆ ಪಕ್ಕದಲ್ಲಿ ಹಾಕಿ, ನಿಮ್ಮ ಏನು ನೀರು ಹರಿಯೋ ಜಾಗಗಳಲ್ಲಿ ಹಾಕಿ, ಮನೆಗಾದರೂ ಬೆಳ್ಕೊಳ್ಳಿ, ನೆಂಟರಿಗಾದರೂ ಬೆಳೀರಿ, ಮತ್ತು ಮಾರ್ಲಿಕ್ಕೂ 100 ಕೆಜಿ ಬೆಳೀರಿ. ಸೊ ಅವಾಗ ನಮ್ಮ ಏಲಕ್ಕಿನೂ ಉಳಿಯುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಒಳ್ಳೆ ರೇಟ್ ಇದೆ, 2,500 ರಿಂದ 3,000 ರೂಪಾಯಿ ಇದೆ. ಒಳ್ಳೆ ಬೆಳೆದ್ರೆ ಬೆಳೆಯೋರು ಇದ್ದಾರೆ. ಒಬ್ಬ ಮಡಿಕೇರಿ ಹತ್ರ ಸೋಮವಾರಪೇಟೆಯಲ್ಲಿ ಒಬ್ಬರು ವಿಕ್ರಾಂತ್ ಅಂತ ಹೇಳಿ ಒಬ್ಬ ರೈತ, ಏಲಕ್ಕಿಯಲ್ಲಿ ಏನೇನು ಬೇಕೋ ಎಲ್ಲ ಮಾಡಿ ಇಟ್ಟಿದ್ದಾನೆ. ಬೆಳೆಯನ್ನು ಬೆಳೀತಾನೆ, ಡ್ರೈಯರ್ ಇಟ್ಕೊಂಡಿದ್ದಾನೆ, ವಾಷರ್ ಇಟ್ಕೊಂಡಿದ್ದಾನೆ, ಸಾಂಬಾರ್ ಮಂಡಳಿಯಿಂದ ಅದ್ರ ಬಗ್ಗೆ
0: ಪ್ರಯೋಜನ ಪಡ್ಕೊಂಡಿದ್ದಾರೆ
1: ಮಾಡಿಕೊಂಡು. ಸೊ ಇವಾಗ ನಮ್ಗೆ ಯಾರಾದರೂ ಏಲಕ್ಕಿ ಬೆಳೆದರೆ ಒಣಗಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನಾವು ಅವನ ನಂಬರ್ ಕೊಡ್ತೇವೆ, ಕೊಡಿ ಒಣಸ್ಕೊಡ್ತಾನೆ.
0: ಡ್ರೈಯರ್ ಅವ್ರ ಹತ್ರ ಇದೆ,
1: ಡ್ರೈಯರ್ ಇದೆ, ಗ್ರೇಡರ್ ಇದೆ. ಸೊ ಏಲಕ್ಕಿ ಬೆಳೆಯೋರು ಇದಾರೆ, ಇಲ್ಲ ಅಂತ
0: ವಿಂಗಡಿಸ್ಕೊಂಡು.
1: ತಾಕೇರಿಯಲ್ಲಿ ಒಬ್ಬರು ಚೆನ್ನಾಗಿ ಬೆಳೀತಾರೆ, ತಾಕೇರಿ ಬಿಳಿಗೇರಿ ಅಲ್ಲೆಲ್ಲ ಕೆಲವರು ಬೆಳೆಯೋರು ಇದಾರೆ, ಇಲ್ಲ ಅಂತೇಳಿ ಬೆಳೀತಿದ್ದಾರೆ, ಚೆನ್ನಾಗೂ ಬೆಳೆಯೋರು ಇದ್ದಾರೆ.
0: ಈಗ ಒಂದು ವೇಳೆ ಮಳೆ ಕಡಿಮೆ ಆದರೆ ಏನೇನು ಕ್ರಮ ಅನುಸರಿಸಬೇಕಾಗುತ್ತೆ ಅಂತ?
1: ಮಳೆ ಕಡಿಮೆ ಆದರೆ ನಾವು ನೆರಳನ್ನು ಇಟ್ಕೋಬೇಕಾಗತ್ತೆ ಒಂದು. ಎರಡನೇದು ಗೊಬ್ಬರವನ್ನು ಕೊಟ್ಟು ಮಲ್ಚಿಂಗ್ ಮಾಡಬೇಕಾಗುತ್ತೆ,
0: ಮುಚ್ಚಿಗೆ ಮಾಡಬೇಕು.
1: ಸೆಪ್ಟೆಂಬರ್
0: ತೇವಾಂಶದ ಸಂರಕ್ಷಣೆ ಬಹಳ ಮುಖ್ಯ.
1: ಹೌದು, ಅವಾಗ. ಮೂರನೇದು ಆದಷ್ಟು ಇರಿಗೇಷನ್ ಕೊಡಬೇಕಾಗುತ್ತೆ,
0: ನೀರನ್ನು ಕೊಡಲೇಬೇಕಾಗುತ್ತೆ,
1: ಯಾಕೆಂದರೆ ಕಾಯಿ ಕಟ್ಟೋದು ಮತ್ತು ಗಿಡ ಉಳಿಸ್ಕೊಳ್ಬೇಕಾಗುತ್ತೆ. ನೀರಿನ ವ್ಯವಸ್ಥೆ ಇದ್ದರೆ ನೀರನ್ನು ಕೊಡೋದು, ಬಟ್ ನಾರ್ಮಲಿ ಸೆಪ್ಟೆಂಬರ್ ಗಂಟೆ ಏನೋ ಅಂಥ ಪ್ರಾಬ್ಲಮ್ ಆಗಲ್ಲ, ಈಗ ಬಿದ್ದಿರೋ ಮಳೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಅಕ್ಟೋಬರ್ ನವಂಬರಲ್ಲಿ ಬೇಕಾಗುತ್ತೆ. ಬಟ್ ನಾರ್ಮಲಿ ಈ ಥರ ವೆದರು ನಮ್ಮ ಮಲೆನಾಡಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಈಗ ನಾವೇನು ಹೇಳ್ತೇವೆ ಕಡಿಮೆ
0: ಅಂದರೆ ಬೆಳೆಗಳಿಗೇನು ಸಮಸ್ಯೆ ಆಗ

0: ಹೌದು ಹೌದು. ಈಗ ನಮಗೆ
1: ಬೆಳೆಗಳಿಗೆ
0: ಆ್ಯಕ್ಚುಲಿ
1: ಸಾಕಷ್ಟು ಆಗುತ್ತೆ.
0: ಅಂದರೆ ಟೈಮ್ ಸರಿಯಾಗಲಿಲ್ಲ ಅಷ್ಟೇ, ಒಟ್ಟು ಮಳೆ ಸಾಕು. ಈ ಬಿದ್ದಿರೋ ಮಳೆ ಒಟ್ಟು ಮಳೆ ಸಾಕು, ಅದು ನಮಗೆ ಟೈಮ್ಲಿ ಸಿಕ್ಕಲಿಲ್ಲ. ಏಪ್ರಿಲ್ ಮೇನಲ್ಲಿ ಬೇಕಿತ್ತು, ಅವಾಗ ಸಿಕ್ಕಲಿಲ್ಲ. ಅದರಿಂದ ಮೆಣಸಿಗೆ
1: ಜೂನ್
0: ಇಳುವರಿ
1: ಜುಲೈನಲ್ಲೂ ಕಡಿಮೆ ಆಯಿತು.
0: ಹಾಂ ಅಲ್ಲ, ಜೂನ್ ಜುಲೈನಲ್ಲಿ ಕಡಿಮೆ ಇದ್ದರೂ ಪರವಾಗಿಲ್ಲ. ನನ್ನ ಪ್ರಕಾರ ಏಪ್ರಿಲ್ ಮೇನಲ್ಲಿ ಮಳೆ ಆದರೆ ಮೆಣಸಾಗುತ್ತೆ, ಕಾಫಿ ಆಗುತ್ತೆ, ಏಲಕ್ಕಿ ಆಗುತ್ತೆ. ಜೂನಲ್ಲಿ ಒಂದು 10 ದಿನ ಆದರೆ ಸಾಕಾಗುತ್ತೆ, ಜುಲೈನಲ್ಲಿ ಒಂದು 15 ದಿನ ಆದರೆ ಸಾಕು. ಜುಲೈನಲ್ಲಿ ಜಾಸ್ತಿ ಮಳೆ ಬಿದ್ದರೆ ನಮಗೆ ರೋಗಗಳು ಜಾಸ್ತಿ. ಸೊ ಆದರೆ ಈ ಜುಲೈ ಮಳೆಯಿಂದನೇ ನಮಗೆ ನೀರು ಬರುತ್ತೆ,
1: ಹೆಚ್ಚು ನೀರು
0: ನೀರು ಮತ್ತು
1: ತೇವಾಂಶ ಬರೋದು.
0: ಜುಲೈ ಆಗಸ್ಟಲ್ಲಿ ನೀರು ಕಲೆಕ್ಷನ್ಗೆ ಹೋಗುತ್ತೆ, ಸೊ ಅದು ಜಾಸ್ತಿ ಇರುತ್ತೆ. ಸೊ ಈ ವರ್ಷ ಏನಾಯಿತು, ಈಗ ಆಗಸ್ಟಲ್ಲಿ ಬರ್ತಾ ಇದೆ, ಅದರಿಂದ ನಮಗೆ ಮೋಸ್ಟ್ಲಿ ಎಲ್ಲ
1: ಕೃಷಿ ಹೊಂಡಗಳಲ್ಲಿ ನಾವು ಸಂಗ್ರಹಣೆ
0: ಮಾಡ್ಕೋಬೇಕಾಗುತ್ತೆ. ಸೊ
1: ಮುಂದಿನ ಒಂದು ತಿಂಗಳಿಗೆ ಅದು ಅನುಕೂಲ ಆಗುತ್ತೆ,
0: ಅನುಕೂಲ ಆಗುತ್ತೆ,
1: ನೀರು ಕೊಡಬೇಕಾಗತ್ತೆ ಮಳೆ ಕಡಿಮೆ
0: ನೀರು
1: ಆದಮೇಲೆ.
0: ಕಡಿಮೆ ಆದರೆ ಕೊಡಬೇಕಾಗುತ್ತೆ,
1: ಮಳೆ ಕಡಿಮೆ ಆದರೂ ಕೊಡಬೇಕಾಗತ್ತೆ.
0: ಮೆಣಸಿಗೂ ಕೊಡಬೇಕಾಗುತ್ತೆ,
1: ಅಂದರೆ ನಾವು ಮಳೆ ಕಡಿಮೆ ಆದಂಥ ಪರಿಸ್ಥಿತಿಯಲ್ಲಿ ತೇವಾಂಶದ ಸಂರಕ್ಷಣೆ ಕಡೆಗೆ ಗಮನ ಕೊಡಬೇಕು.
0: ಏಲಕ್ಕಿ ಬೆಳೆಯೋರು ಒಂದು ಕೆರೆ ಮಾಡ್ಕೊಂಡಿರು, ಇನ್ನೊಂದು ಇರಿಗೇಷನ್ ಡಿಸ್ಪರ್ಷನ್ ಈಸಿ ಮೆಥಡ್ ಮಾಡಬೇಕು. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ನೀರು ಕೊಡಲಿಕ್ಕೆ ಎಲ್ಲ ಇದ್ರೂ ನೀರು ಕೊಡೋರು ಜನ ಇರೋಲ್ಲ. ಅದರಿಂದ ನಾವೇ ಒಂದು 2 ಜನ ಸೇರಿಕೊಂಡು ಒಂದು 5 ಎಕರೆಗೆ ನೀರು ಇರಿಗೇಟ್ ಮಾಡೋಂಗಿರ್ಬೇಕು. ಈಗೆಲ್ಲ ಒಳ್ಳೆ ಫಿಕ್ಸ್ಡ್ ಇರಿಗೇಷನ್ ಸಿಸ್ಟಮ್ಸ್ ಬಂದಿದೆ, ಅದನ್ನು ಇನ್ವೆಸ್ಟ್ ಮಾಡಿದರೆ ನಿಮಗೊಂದು 5 ಎಕರೆ ಮಾಡ್ಕೊಂಡಿದ್ರೆ ಒಬ್ಬರೇ ಸಾಕು. ಪಂಪ್ ಆನ್ ಮಾಡೋದು, ಅದನ್ನು ಹೋಗಿ ಗೇಟ್ ವಾಲ್ ತಿರುಗಿಸಿದ್ರೆ ಸ್ಪ್ರಿಂಕ್ಲರ್ ಆಡುತ್ತೆ. ಸೊ ಹಾಗೆ ಈಗ ನಮ್ಮ ಆಫೀಸ್ನಲ್ಲೂ ಸುದ ನಾವೇ ಪರ್ಮನೆಂಟ್ ಇರಿಗೇಷನ್ ಸಿಸ್ಟಮ್ಗೆ ಹೋಗಿದ್ದೇವೆ. ಯಾಕೆಂದರೆ ಈಗ ನಮ್ಮಲ್ಲೆಲ್ಲ ಲೇಡೀಸು ಇರಿಗೇಷನ್ ಮಾಡಲಿಕ್ಕೆ, ಅವರಿಗೆ ಅಲ್ಲಿ ಪೈಪ್ ಎತ್ಕೊಂಡು ಹೋಗಿ ಅಂತ ಹೇಳಿದರೆ ಕಷ್ಟ. ಅದನ್ನದೇ ಡೈಲಿ ಎತ್ತಿ ನಿಮ್ಗೆ ಅರೇಂಜ್ ಮಾಡಬೇಕು ಅಂದರೆ ಕಷ್ಟ. ಈಗ ನಾವೊಂದು 4-5 ಎಕರೆಗೆ ಒಂದು 2-3 ಹೆಕ್ಟರ್ಸ್ ಮಾಡಿಸಿದ್ವಿ ಪರ್ಮನೆಂಟ್. ಅದು ಒಬ್ಬ ಹೆಂಗಸು, ನಾನು ಮಾಡ್ಕೊಂಡಿರ್ತೀನಿ ಸರ್ ಒಂದು ಬೋರ್ವೆಲ್.
1: ಅಂದರೆ ಆ ಪೈಪ್ಗಳು ಯಾವ ರೀತಿ ಹಾಕ್ಕೊಂಡಿದ್ದೀರಾ?
0: ಅಂದರೆ ಭೂಮಿಗೆ ಹಾಕ್ಬಿಟ್ಟಿದ್ದಾವೆ.
1: ಅಂದರೆ ಜಿ ಐ ಪೈಪಾ ಅಥವಾ ಮಾಮೂಲಿ ಫೈಬರ್ ಪೈಪ್?
0: HDPE. ಹಾಂ, ಅದನ್ನು ಹಾಕಿದ್ದಾರೆ, ಅದಕ್ಕೆ ಸ್ಪ್ರಿಂಕ್ಲರ್ ಹೆಡ್ ಹಾಕಿದ್ದಾರೆ, ಟ್ಯಾಪ್ ಇಟ್ಬಿಟ್ಟಿದ್ದಾರೆ, ಅದನ್ನು ತಿರುಗಿಸಿದ್ರೆ ಮೇಲೆ ಆರುತ್ತೆ. ಸೊ ಅಂಥದ್ದು 12 ಹಾಕಿದರೆ 1 ಎಕರೆಗೆ ಓಡುತ್ತೆ. ಒಬ್ಬ ಹೆಂಗಸು ಹೋಗಿ 12 ತಿರ್ಸ್ಕೊಳುತ್ತೆ, ಪಂಪ್ ಆನ್ ಮಾಡಿದರೆ ಅದು ಓಡ್ತಾ ಇರುತ್ತೆ. ಇದು ಒಂದು 2-3 ಗಂಟೆ ಓಡಿದ್ಮೇಲೆ ಇನ್ನು ಉಳಿದಿದ್ದು 12 ಓಪನ್ ಮಾಡುತ್ತೆ, ಇದನ್ನು ಕ್ಲೋಸ್ ಮಾಡಿಕೊಳ್ಳುತ್ತೆ. ಸೊ ಹಾಗೆ ಒಂದೇ ಹೆಂಗಸು ಒಂದು ಲೇಡಿ ಇದ್ದರೆ ಸಾಕು, ಅದು ಇರಿಗೇಷನನ್ನು ಮಾಡೋ ವ್ಯವಸ್ಥೆಗೆ ಬಂದಿದೆ. ಭಾಳ ಮಾಡಬೇಕಾಗುತ್ತೆ ಇನ್ನು, ಯಾಕೆಂತ ಹೇಳಿದ್ರೆ
1: ಕೆಲಸಗಾರ ಸಿಗೋದು ಕಷ್ಟ
0: ಕಷ್ಟ ಆಗ್ತಾ ಇದೆ. ಅದರಿಂದ ಇಲ್ಲಾಂದರೆ ಮಾಡಲೇಬೇಕು, ನಾವು ಬೆಳೆ ಬೆಳೆದ್ಬಿಟ್ಟು ಜನ ಇಲ್ಲ ಅಂತ ಮಾಡಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಅದರಿಂದ ಈ ವ್ಯವಸ್ಥೆಗಳನ್ನು ಮಾಡ್ಕೊಬೇಕು, ಮಾಡ್ತಾ ಇದ್ದಾರೆ. ಅಥವಾ ಡ್ರಿಪ್ ಮಾಡ್ತಿದ್ದಾರೆ, ಮಿನಿ ಸ್ಪ್ರಿಂಕ್ಲರ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲಕ್ಕಿ ಚೆನ್ನಾಗಾಗುತ್ತೆ.
1: ಅಂದರೆ ಮಳೆ ಕಡಿಮೆ ಆದಂಥ ಪರಿಸ್ಥಿತಿಯಲ್ಲಿ ರೋಗ ಕೀಟಗಳ ಹಾವಳಿಯನ್ನು ಕಂಡುಬರುತ್ತೆ,
0: ಕೀಟಗಳು ಜಾಸ್ತಿ ಆಗುತ್ತೆ. ಸೊ ಆವಾಗ ನೀವು ಬೋರರ್ ಜಾಸ್ತಿ ಆಗುತ್ತೆ, ಆಗುತ್ತೆ, ಅದಕ್ಕೆ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಸೊ ಮಳೆ ಕಡಿಮೆ ಆದರೆ, ಸೊ ನೆರಳು ಕಡಿಮೆ ಇರುತ್ತೆ, ನೆರಳು ಬರ್ಸ್ಬೇಕು. ಸೊ ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ನೀರು ಮಳೆ ಕಡಿಮೆ ಆದ ತಕ್ಷಣ ನೀರಿಂದು ಪ್ರಾಬ್ಲಮ್ಮು, ಆವಾಗ ಮಲ್ಚಿಂಗ್ ಮಾಡಬೇಕು, ಅರ್ಥಿಂಗ್ ಅಪ್ ಮಾಡಬೇಕು. ಸೊ ಇದು ಬಹಳ ಮುಖ್ಯ ಕೆಲಸ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಬೇಕಿದ್ರೆ ಈಗ ಆಂಟಿ ಟ್ರಾನ್ಸ್ಪರೆಂಟ್ಸ್ ಎಲ್ಲ ಬಂದಿದೆ, ಹೇಳಿದಂಗೆ ಲೈಮ್ ಹೊಡಿಬೋದು,
1: ಸುಣ್ಣ ಸಿಂಪಡಣೆ
0: ಮಾಡ್ಕೊಬೇಕು
1: ಗರಿಗಳಿಗೆ
0: ಸುಣ್ಣ ಮತ್ತೆ ಪೊಟ್ಯಾಶ್ ಸೇರಿಸಿ ನೀವು ಸಿಂಪಡಣೆ ಮಾಡ್ಬೋದು, ಅಥವಾ ಪೊಟ್ಯಾಶಿಯಂ ನೈಟ್ರೇಟ್ ಅನ್ನ ಸಿಂಪಡಣೆ ಮಾಡ್ಬೋದು. ಸೊ ಈ ರೀತಿ ಪೋಲಿಯರ್ ನ್ಯೂಟ್ರಿಷನ್ ಅನ್ನ ಕೊಟ್ಕೊಂಡು ಗಿಡವನ್ನು ನಾವು ಒಂದು ಮಟ್ಟಿಗೆ ಹೆಲ್ತಿಯಾಗಿ ಗಿಡ ನೋಡ್ಕೊಬೋದು. ಸೊ ಆವಾಗ ಈಗ ಟಿಲ್ಲರ್ಸ್ಗಳು ಇಂಪಾರ್ಟೆಂಟ್. ಈ ಎಲಕ್ಕಿಯಲ್ಲಿ ಇಳುವರಿ ಬರೋದು ಟಿಲ್ಲರ್ ನಂಬರ್ ಮೇಲೆ,
1: ಕಂದುಗಳು ಎಷ್ಟು ಜಾಸ್ತಿ
0: ಇರುತ್ತೆ, ಅದು ಎಷ್ಟು ಎತ್ತರ ಇರುತ್ತೆ. ಈಗ ನಿನ್ನೆ ಯಾರು ಮೈಸೂರಿಂದ ಬಂದಿದ್ರು, ನಾವು ಎಲಕ್ಕಿ ಹಾಕಿದ್ವಿ ಸರ್ ನಮ್ದು ಅಲ್ಲಿ ಕೊತ್ತು ಬರಲ್ಲ ಅಂತ. ಎಷ್ಟು ಎತ್ತರ ಇದೆ ಅಂದ್ರೆ 2-3 ಅಡಿ ಇದೆ ಸರ್ ಅಂತ ನಾನು ಹೇಳಿದೆ. ಅದು ಬಿಸಿಲು ಜಾಸ್ತಿ ಆಯಿತು, ಶಾರ್ಟ್ ಆಗಿರುತ್ತೆ.
1: ಚೆನ್ನಾಗಿ ಅಂದರೆ ಎಷ್ಟು ಎತ್ತರ ಬರ್ಬೋದು ಅಂತಾರೆ?
0: 8-9-10 ಅಡಿ ಬರ್ಬೋದು.
1: ಓಹ್, ಅಲ್ಲಿವರೆಗೂ ಅಷ್ಟು ಎತ್ತರ ಬರುತ್ತೆ.
0: ಅಷ್ಟು ಬಂದಾಗ ಮಾತ್ರ ಕೊತ್ತು ಉದ್ದ ಬರುತ್ತೆ, ಇಲ್ಲಾಂದರೆ ಚಿಕ್ಕ ಚಿಕ್ಕದಿರುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಕ್ರಾಪ್ ಸೆಟ್ ಆಗೋದು. ಕಂದಿರುಗಳು ನಂಬರ್ 46 ಇರಬೇಕು, ಒಂದು 1/4 ಕೆಜಿ ಕುಯ್ಬೇಕು ಅಂದರೆ
1: ಒಂದು ಗಿಡಕ್ಕೆ ಓ 40
0: ಇದ್ದರೆ ಒಂದು 30 ಈಲ್ಡಿಂಗ್ ಇರುತ್ತೆ, ನಾನ್ ಈಲ್ಡಿಂಗ್ 10 ಇರುತ್ತೆ, 60 ಕೊತ್ತಿರುತ್ತೆ.
1: ಕೊತ್ತುಗಳು ಕೂಡ
0: ಹರಡ್ಕೊಳ್ಳುತ್ತೆ. ಆವಾಗ ನಿಮಗೆ 1/4 ಕೆಜಿ ಇಳುವರಿ ಬರುತ್ತೆ. ಸೊ ಆ ರೀತಿ ನಾವು
1: ಅಂದರೆ ಆ ಗಿಡದ ನೆರಳು ಎಷ್ಟು ವ್ಯಾಪಿಸ್ಕೊಂಡಿರುತ್ತೋ ಅಷ್ಟು ಅಗಲದವರೆಗೂ
0: ಕೊತ್ತುಗಳು ಬರುತ್ತೆ.
1: ಓಹೋ,
0: ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಅದರಿಂದ ಚೆನ್ನಾಗಿ ಬೆಳೆದ್ರೆ

0: ಇಂಟೆನ್ಸಿವಾಗಿ ಬೆಳೆದ್ರೆ ಏಲಕ್ಕಿ ಒಳ್ಳೆ ಆದಾಯ ಬರುವ ಬೆಳೆ.
1: ಈಗ ನೆಲದ ಮಟ್ಟದಲ್ಲಿ ಇರುತ್ತಲ್ಲ ಅಂಕೆಗೌಡ್ರೆ, ಆ ಬೇರೆ ನಮ್ಮ ನೈಸರ್ಗಿಕ ಶತ್ರುಗಳ ಕಾಟ ಇರಲ್ವಾ, ಈ ಅಳಿಲುಗಳು ಇಂಥದ್ರ ಕಾಟ,
0: ಅದೇನು ಅಂತ
1: ಇಲಿಗಳು?
0: ದೊಡ್ಡ ಪ್ರಾಬ್ಲಮ್ ಇಲ್ಲ, ಬಟ್ ಅಲ್ಲಲ್ಲೇ ಒಡೆಯುತ್ತೆ ಅಂತ ಹೇಳ್ತಾರೆ. ಬಟ್ ಹೋಗಿ ನೋಡಿ ನೋಡ್ಬಿಟ್ಟು ಹೇಳಿ ಅಂದರೆ ಅದು ಸಿಕ್ಕಲ್ಲ ಸರ್ ಅಂತಾರೆ.
1: ಇಲಿಗಳು, ಅಳಿಲುಗಳು ಇಂಥದ್ದು
0: ಕೆಲವು ಏನಾಗುತ್ತೆ, ಇಲಿಗಳು ಹಣ್ಣಾದಾಗ ಒಡಿತವೆ, ಆವಾಗ ಇವನು ಸುದಾ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತವೆ ಒಡೆಯೋಕ್ಕೆ. ಅದೇ ಆಗಿ ಏನು ಒಡೆಯಲ್ಲ, ಅಥವಾ ಇದು ಹಸಿಕಾಯಿನೇನು ಇದನ್ನು ಬಂದು ತಿನ್ನಲ್ಲ. ಅಳಿಲುಗಳು, ಇನ್ನೇನು ಏಡಿ ಮತ್ತು ಹಾವು ಇವೆಲ್ಲ
1: ಅವನು
0: ಹೇಳ್ತಾರೆ ಮಾಡಿದ್ದಾರೆ ಅಂತ ಹೇಳಿ ಇದೇನಿಲ್ಲ,
1: ಆಶ್ರಯ ಪಡಿತವೆ, ಆದರೆ
0: ಆಶ್ರಯ ಪಡಿತವೆ, ಅದರಿಂದ ಅಲ್ಲಿ ಇರ್ತಾವೆ ಅವು. ಅದಕ್ಕೆ ಅದ್ರ ಮೇಲೆ ಹೇಳ್ತಾರೆ. ಸೊ ನಾವೇ ನಮ್ಮ ಸುಮಾರು ಈಗಲೇ ಯಾರೋ ಫೋನ್ ಮಾಡ್ತಾಯಿದ್ರು, ನೋಡಿದೇನಪ್ಪ ಅಂದರೆ ಇಲ್ಲ ಸರ್ ಅಂತ. ಅಂದರೆ ಅಲ್ಲಿ ಕಾಯಿ ಹೊಡೆದಿದೆ, ಏನು ಹೊಡೆದಿದೆ ಅಂತ ಹೇಳಿದರೆ ಅವರು ಹೇಳ್ತಿದ್ರು ಅದಿತ್ತು ಇದಿತ್ತು, ನೋಡಿದೆ ಅಂದರೆ ಇಲ್ಲ ಅಂದರೆ ಅದೇನಲ್ಲ, ಬಟ್ ಅಲ್ಲಿ ಹಣ್ಣಾಗಿರುತ್ತೆ ಅದು ಒಡೆದಿರುತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ಹಣ್ಣಾಗಿರೋದು ಬಂದು ಅದನ್ನು ತಿನ್ಲಿಕ್ಕೆ ನೋಡುತ್ತೆ ಅನಿಸುತ್ತೆ.
1: ಅಂದರೆ ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ತೇವಾಂಶದ ಸಂರಕ್ಷಣೆ ಮಾಡ್ಕೋಬೇಕು,
0: ಹೌದು,
1: ಪೋಷಕಾಂಶ ಕೊಡಬೇಕು, ಮಳೆ ಕಡಿಮೆ ಆದಾಗ ನೀರು ಕೊಟ್ಕೊಂಡು ಹೋಗಬೇಕು.
0: ಹೌದು, ಅದು ಬಹಳ ಮೂರು ಇಂಪು ಬಹಳ
1: ಬಹಳ ಮುಖ್ಯ.
0: ಮಳೆ ಜಾಸ್ತಿ ಆದಾಗ ಇದು ನಾನು ಹೇಳ್ದಂಗೆ ಚರಂಡಿ ವ್ಯವಸ್ಥೆ,
1: ಮತ್ತು ಮಳೆ ಕಡಿಮೆ ಆದಾಗ ಸ್ವಲ್ಪ ಕೀಟಗಳ ಹಾವಳಿ ಹೆಚ್ಚಾಗ್ಬೋದು.
0: ಹೌದು,
1: ಅದ್ರ ಕಡೆಗೆ ಗಮನ ಕೊಡಬೇಕು. ಅಂಥ ಬೇರೆ ಈ ಕೀಟ ರೋಗಗಳ ನಿರ್ವಹಣೆಯಲ್ಲಿ ಅಷ್ಟು ವ್ಯತ್ಯಾಸ ಆಗಲ್ಲ, ರೋಗಗಳು ಕಡಿಮೆ ಆಗುತ್ತೆ ಮಳೆ ಕಡಿಮೆ ಇದ್ದರೆ.
0: ಹೌದು, ಈಗಾಗಲೇ ನೋಡಿ ಈ ವರ್ಷ ಏನಾಗಿದೆ ಅಂದರೆ ಮಳೆ ಕಡಿಮೆ ಇರೋದ್ರಿಂದ ಯಾರೂ ರೋಗ ನಿಯಂತ್ರಣ ಕ್ರಮಗಳನ್ನು ಮಾಡೇ ಇಲ್ಲ. ಈಗ ಮೊದಲು ಈಗಾಗಲೇ ಎರಡನೇ ರೋಗ ನಿಯಂತ್ರಣ ಕ್ರಮ ಮಾಡೋ ಕಾಲಕ್ಕೆ ಮೊದಲನೇದು ಮಾಡಲಿಕ್ಕೆ ಶುರು ಮಾಡಿದ, ಅದು ಮೊದಲೇ ಮಾಡಲಿಕ್ಕೆ ಅವಕಾಶನೂ ಕೊಡಲಿಲ್ಲ, ತಕ್ಷಣ ಮಳೆ ಬಂದಿದೆ.
1: ಬಿಸಿಲೂ ಇತ್ತು,
0: ಯಾಕೆಂದರೆ ನೀವು ನಾವು ಸುಂಟಿಕೊಪ್ಪ ಏರಿಯಾದಲ್ಲೆಲ್ಲ 17-18 ಇಂಚ್ ಮಳೆ ಆಗಿದೆ ಅಷ್ಟೇ. ಇಷ್ಟೊತ್ತಿಗೆ 20-40 ಇಂಚ್ ಮಳೆ ಆಗ್ತಿತ್ತು, 60 ಇಂಚ್ ಮಳೆ ಆಗೋ ಏರಿಯಾ ಅದು. ಸೊ ಮಳೆ ಭಾರಿ ಕಡಿಮೆ ಆಗಿದೆ. ಕೊಡಗಿನ ಮಡಿಕೇರಿ ಪರವಾಗಿಲ್ಲ, ಅಟ್ಲೀಸ್ಟ್ ಆಗಿದೆ, ನಮ್ಮ ಆಫೀಸ್ಗಳಲ್ಲ ನಮ್ಮ ಏರಿಯಾ ಆಗಿದೆ, ಮಡಿಕೇರಿ ತಾಲೂಕುಗಳು ಮಳೆ ಆಗಿದೆ. ಅಂದರೆ ಅಷ್ಟಿಲ್ಲ, 35-40% ಕಡಿಮೆ ಆಗಿದೆ, ಬಟ್ ಮಳೆ ಆಗಿದೆ. ಬಟ್
1: ಒಟ್ಟಾರೆ ತೋಟಗಳಿಗೆ ಭೇಟಿ ನೀಡಿ ಅದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ನಿರ್ವಹಣಾ ಕ್ರಮ ಕೈಗೊಳ್ಳಬೇಕಾಗುತ್ತೆ, ಅದು ಬಹಳ
0: ಮೆಣಸು ಮತ್ತು ಇದರಲ್ಲಿ ತೋಟಗಳ ಭೇಟಿ ಮತ್ತು ನಿರ್ವಹಣೆ ಬಹಳ ಮುಖ್ಯ ಅನಿಸ್ತಾ ಇದೆ. ಸೊ ಈಗ
1: ಆಧಾರದ ಮೇಲೆ
0: ಈಗ ಹೇಗೆ ಆಗಿದೆ ಅಂದರೆ ಮೆಣಸು ಮತ್ತು ಏಲಕ್ಕಿ ಉತ್ಪಾದನೆ, ನಾವು ಸಕಲೇಶ್ಪುರ ಕಡೆ ಹೋದರೆ ಪ್ರತಿ ತಿಂಗಳು ರೈತರು ರೈತರಿಗೋಸ್ಕರ ಟ್ರೈನಿಂಗ್ ಮಾಡ್ತಾ ಇದ್ದಾರೆ.
1: ಓ, ಅವರೇ ತರಬೇತಿ,
0: ಅವರೇ ತರಬೇತಿ
1: ಪ್ರಗತಿಪರ ರೈತರೇ
0: ಅದನ್ನು ಅರೇಂಜ್ ಮಾಡಿಕೊಂಡು ವಿಜ್ಞಾನಿಗಳನ್ನ ಅಲ್ಲಲ್ಲಿ ಸೇರಿಸ್ಕೋತಾರೆ, ಇಲ್ಲ ಅಂತಿಲ್ಲ, ಯಾರು ಒಬ್ರು ಇರ್ತಾರೆ ಅವ್ರ ಜೊತೆ. ಸೊ ಅದರಿಂದ ತೋಟದ ಭೇಟಿ ಆಗುತ್ತೆ, 40-100 ಜನ ಸೇರ್ತಾರೆ. ಸೊ ಅಲ್ಲಿ ಅದು ಅವ್ರವ್ರ ತೋಟದ್ದು ಇದನ್ನು
1: ಅನುಭವ
0: ಹಂಚಿಕೊಳ್ತಾರೆ, ಅದರಿಂದ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಕಾಣುತ್ತೆ. ನೀವು ಚಿಕ್ಕಮಗಳೂರು ಇತ್ತೀಚೆಗೆ IPL ಅಂತ ಹೇಳಿ, ಇಂಡಿಯನ್ ಪೇಪರ್ ಲೀಗ್ ಅಂತ ಹೇಳಿ ಕೊಪ್ಪದಲ್ಲಿ ಮಾಡಿದ್ದಾರೆ, ಜೈಪುರ ಕೊಪ್ಪದಲ್ಲಿ, ಅಂದರೆ ಸಿಂಗೇರಿ ಹತ್ರ. ಸೊ ಈ ಥರ ಆಕ್ಟಿವಿಟಿ, ನಿನ್ನೆ ಅವರು ಅಲ್ಲಿಂದ ಏಲಕ್ಕಿ ಬೆಳೆಯಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ, ಅಲ್ಲಿಯವರು
1: ಅಂದರೆ
0: ಕಡೆ ಎಲ್ಲ ಬೆಳೀಲಿಕ್ಕೆ ಗಿಡ ನೆಟ್ಟಾಯಿತು. ಅಲ್ಲೆಲ್ಲ ಪ್ರಾಬ್ಲಮ್ ಏನಂದರೆ ಕೋತಿಗಳು ಪ್ರಾಬ್ಲಮ್, ಮಂಕಿ ಪ್ರಾಬ್ಲಮ್ ಅಂತಾರೆ,
1: ಅದೇ ನೈಸರ್ಗಿಕ
0: ನೈಸರ್ಗಿಕ ಪ್ರಾಬ್ಲಮ್ ಇದೆ, ಅದರಿಂದ ಬಿಟ್ಟಿದ್ರು. ಈಗ ಈಗ ಏನಾಗಿದೆ ಅಂದರೆ ಈ ಇಂಟ್ರಾಕ್ಷನ್ನಲ್ಲಿ ಯಾರೋ ನೋಡಿದರೆ 9 ಟನ್ ಅಂದರೆ ಎಷ್ಟು ದುಡ್ಡಾಯಿತು. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾರೆ, 300 ಕೆಜಿ 400 ಕೆಜಿ ಒಂದು ಎಕರೆ ಬೆಳೆಯೋರು ಇದ್ದಾರೆ ಅಂದಾಗ, ಸೊ 400-2000 ರೂಪಾಯಿ 3000 ರೂಪಾಯಿ ಸಿಕ್ಕಿದರೆ ಒಳ್ಳೆ ಕ್ರಾಪು ಒಳ್ಳೆ ದುಡ್ಡು, ಅದರಿಂದ ನಾವು ಯಾಕೆ ಬೆಳಿಬಾರ್ದು ಅನ್ನೋದು ಬರ್ತಿದೆ. ಬಟ್ ಏನು ಮಾಡ್ತಾರೆ, ಬೆಳಿಬೇಕು ಅಂದರೆ ಏನು ಮಾಡಬೇಕು, ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ನಿರ್ವಹಣೆ ಸರಿಗೆ ಮಾಡ್ಕೊಬೇಕು, ವ್ಯವಸ್ಥಿತವಾಗಿ ಲೇಬರ್ ಇಟ್ಕೋಬೇಕು. ಸೊ ಎಲ್ಲ ತೋಟದಲ್ಲೂ ಇದು ಈ 4 ಅಂಶಗಳು ಇದ್ದಾವೆ. ಸೊ ಆದರೆ ಅವತ್ತು ಬೇಕಿದ್ದಕ್ಕಿರಲ್ಲ ಅಂದರೆ, ಸೊ ಮಾಡೋರಿಗೆ ಬರ್ತಾ ಇದೆ ಆದಾಯ ಅನ್ನೋದು ಕಾಣ್ತಾ ಇದೆ, ಅದನ್ನು ಇಂಟ್ರಾಕ್ಷನಲ್ಲಿ ಗೊತ್ತಾಗ್ತಾ ಇದೆ. ಅದರಿಂದ ಕೆಲವರು ಮುಂದೆ ಬಂದು ಬೆಳೆಯೋಕ್ಕೆ ಬರ್ತಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನೇ ಇಂಟೆನ್ಸಿವ್ ಆಗಿ ಮಾಡೋರು ಬರ್ತಾರೆ, ಅದನ್ನೇ ಏಲಕ್ಕಿ ಬೆಳೆಯೋರು ಇಂಟೆನ್ಸಿವ್ ಆಗಿ ಏಲಕ್ಕಿನೇ ಬೆಳೀತಾರೆ, ಅದರಿಂದನೇ ಹಣ ಮಾಡೋರು, ಕಾಫಿ ತೆಗೆದುಬಿಟ್ಟು ಏಲಕ್ಕಿ ಮಾಡೋರು ಬರ್ತಿದ್ದಾರೆ. ಸೊ ಮಾಡಿದ್ದಾರೆ, ನನಗೆ ಗೊತ್ತಿದ್ದಂಗೆ ಸುಮಾರು ಜನ ಕಾಫಿಯನ್ನು ತೆಗೆದುಬಿಟ್ಟು ಏಲಕ್ಕಿ ಮಾಡಿಕೊಂಡು, ಅಂದರೆ 50 ಎಕರೆ ಮಾಡೋಕ್ಕಾಗಲ್ಲ, 5 ಎಕರೆ 10 ಎಕರೆ ಆ ತೀರಿ ಮಾಡೋರು ಬಂದಿದ್ದಾರೆ, ಅವರು ಪ್ರೊಡಕ್ಷನ್ ಮಾಡ್ತಾರೆ. ಕೇರಳದಲ್ಲಿ ಈಗ ಇಡುಕ್ಕಿಯಲ್ಲಿ ಫುಲ್ ಡಿಸ್ಟ್ರಿಕ್ಟ್ ಏಲಕ್ಕಿ ಇದೆ,
1: ಈಗ ಒಳ್ಳೆ ಬೆಲೆನೂ ಕೂಡ ಇದೆ ಏಲಕ್ಕಿಗೆ,
0: ಒಳ್ಳೆ ಬೆಲೆ ಬಂದಿದೆ. ಈಗ ಯಾಕೆಂದರೆ ಡ್ರೌಟ್ ಏನಾದ್ರು ಬಂತು ಅಂದರೆ, ಈಗ ಕೇರಳದಲ್ಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಡಿಮೆ ಇತ್ತು, ಜೂನ್ ಜುಲೈ ಮಳೆ ಇಲ್ಲ, ಏಲಕ್ಕಿ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಅವಾಗ ಎಲ್ಲ ಕಡೆಯೂ ರೇಟು ಚೆನ್ನಾಗಿ
1: ಇನ್ನೂ ಜಾಸ್ತಿ ಆಗ್ಬೋದು.
0: ಜಾಸ್ತಿ ಆಗ್ಬೋದು.

0: ಆತ್ಮೀಯ ರೈತ ಬಾಂಧವರೇ, ತಮಗೆ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9663096411. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9663096411. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಈ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.

ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿಯಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದೆ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,500 ರೂಪಾಯಿಂದ 25,300 ರೂಪಾಯಿ, ಅರೇಬಿಕಾ ಚೆರಿ 13,800 ರೂಪಾಯಿಂದ 15,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,700 ರೂಪಾಯಿ, ರೋಬಸ್ಟಾ ಚೆರಿ 10,200 ರೂಪಾಯಿಂದ 11,200 ರೂಪಾಯಿ. ಮಾರುಕಟ್ಟೆ ಧಾರಣೆಯನ್ನು ಕೇಳಿದಿರಿ. ಇದು ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ. ಕೇಳಿದ ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ ನ ಟೆನ್ಷನ್,
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
7: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಇಂದಿನ ಆಧುನಿಕ ಜೀವನ ಶೈಲಿನ ನಡುಲಿ ನಮ್ಮ ಮೂಲ ಸಂಸ್ಕೃತಿ ಮತ್ತು ಪರಂಪರೆ ಮರೆಯಾಗದಂಗೆ ನೋಡ್ಕೊಳಕು, ಸಂಸ್ಕೃತಿ ಸಂಪ್ರದಾಯನ ಉಳಿಸಿ ಬೆಳೆಸುವ ಕೆಲಸ ಯುವಜನರಿಂದಾಕೂತ AOLI ಸುಳ್ಯದ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೇಸಿಯವು ಹೇಳಿದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ನೆಹರು ಮೆಮೋರಿಯಲ್ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ಕೂಡುಗಟ್ಟಲಿ, ಕಾಲೇಜಿನ ಸಭಾಬಾಡಲಿ ಆಟಿನ ನೆನಪು ಸಂಪ್ರದಾಯದ ಮೆಲುಕು ಕಾರ್ಯಕ್ರಮನ ದೀಪ ಬೆಳಗಿಸಿ ಹಿಂಗಾರ ಬಿಡಿಸಿ ಮಾತಾಡಿದವು. ಅಧ್ಯಕ್ಷತೆ ವಹಿಸಿದ್ದ ಅಕಾಡೆಮಿನ ಸದಸ್ಯರಾದ ಡಾ NA ಜ್ಞಾನೇಶ್ ಮಾತಾಡಿ, ಆಟಿ ಬರೀ ಒಂದು ತಿಂಗಳ ಆಚರಣೆ ಅಲ್ಲ, ಅದು ನಮ್ಮ ಮಣ್ಣಿನ ಬದುಕು, ಆಹಾರ ಪದ್ಧತಿ, ಜನಪದ ಸಂಸ್ಕೃತಿ, ಪ್ರಕೃತಿನೊಟ್ಟಿಗೆ ಸಂಬಂಧ, ಇಂಥ ಆಚರಣೆಗಳೊಟ್ಟಿಗೆ ಮಕ್ಕ ತಮ್ಮ ಬೇರನ್ನ ತಿಳ್ಕೊಳ ಕೂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ದೇವಜನ ಗೀತಾ ಮೊಂಟಡ್ಕ, ಕಾಲೇಜಿನ ಆಡಳಿತಾಧಿಕಾರಿ ಚಂದ್ರಶೇಖರ ಪೇರಲು, ಪ್ರಾಂಶುಪಾಲರು, ಅಕಾಡೆಮಿನ ಸದಸ್ಯರು ಹಾಜರಿದ್ದವು. ಈ ಸಂದರ್ಭ ಆಟಿ ಕಳಂಜ ಪ್ರದರ್ಶನ, ವಸ್ತು ಪ್ರದರ್ಶನ, ಆಟಿ ಆಹಾರ ಮೇಳ, ಚೆನ್ನಮಣೆ ಸೌಬಾನೆ ಸೇರಿದಂಗೆ ಬೇರೆ ಬೇರೆ ಸ್ಪರ್ಧೆಗ ನಡೆತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಇದೇ ತಿಂಗಳ 18ಕ್ಕೆ ತಾಲೂಕ್ ಪಂಚಾಯಿತಿ ಪೊನ್ನಂಪೇಟೆ ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಮಿನಿ ಉದ್ಯೋಗ ಮೇಳ ನಡೆದಿದೆ. ಜಿಲ್ಲೆನ ಬೇರೆ ಬೇರೆ ರೆಸಾರ್ಟ್ ಹಂಗೆ ಶೋರೂಮ್ಗ ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕ ಮಾಡ್ಕೊಂಡವೆ. SSLC, PUC, ITI, ಡಿಪ್ಲೊಮೋ ಪದವಿ ಹಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವವು ದಾಖಲಾತಿಗಳೊಟ್ಟಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುತ್ತ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥವು ತಿಳಿಸೇಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 17ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಅರಮೇರಿನ SMS ವಿದ್ಯಾಪೀಠದಲ್ಲಿ ಇದೇ 17ರ ಬೆಳಿಗ್ಗೆ 11 ಗಂಟೆಗೆ ನಡೆದಿದೆ. ಅಕಾಡೆಮಿನ ಅಧ್ಯಕ್ಷರಾದ ಅಜ್ಜನಿಕಂಡ ಸಿ ಮಹೇಶ್ ನಾಚಯ್ಯ ಅವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರೇ. ಅರಮೇರಿ ಕಳಂಚೇರಿ ಮಠದ ಶ್ರೀ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆದಿದೆ ಅಂತ ಅಕಾಡೆಮಿನ ರಿಜಿಸ್ಟ್ರಾರವು ತಿಳಿಸೇಳು.

ಕೊಡಗು ಜಿಲ್ಲಾಡಳಿತದ ಕಡೆಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ಪೇಟೆನ ಕೋಟೆ ಅಂಗಳದಲ್ಲಿ ನಡೆದಿದೆ. ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ, ಶಾಸಕರು, ಸಂಸದರು, ರಾಜಕೀಯ ಪ್ರತಿನಿಧಿಗ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿದ್ದವೆ. ಕೊಡಗು ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕೆಗಾಗಿ ಗೌರವಧನದ ಆಧಾರದಲ್ಲಿ 9 ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡವೆ. ಇಂಗ್ಲಿಷ್ ಐಚ್ಛಿಕ ವಿಷಯದಲ್ಲಿ ಪದವಿ ಹಂಗೆ ಬಿಎಡ್ ಮುಗಿಸಿರೋ ಅರ್ಜಿ ಹಾಕಕ್ಕೆ ಅಭ್ಯರ್ಥಿಗಳನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಮಂಡಿಸಿ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡಲಾದೆ

0: ಅಭಿವೃದ್ಧಿ ಯೋಜನಾ ಸಮನ್ವಯಾಧಿಕಾರಿಯವು ತಿಳಿಸಿದಳು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರಾದ ಎಸ್ಆರ್ ಮೆಹರೂಸ್ ಖಾನ್ ಅವು ಇದೇ ತಿಂಗಳ 14, 15 ಮತ್ತು 16ಕ್ಕೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆಯಲಿರುವ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿನ ಅಧ್ಯಕ್ಷರು ಮತ್ತು ಸದಸ್ಯರೊಟ್ಟಿಗೆ ಸಭೆ, ನಾಡ್ದು ಜಿಲ್ಲಾಡಳಿತದ ಕಡೆಯಿಂದ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಸಾಮಾಜಿಕ ಭದ್ರತಾ ಯೋಜನೆಯಡಿ ಬೇರೆ ಬೇರೆ ತಿಂಗಳ ಪಿಂಚಣಿ ತಗೊಳ್ತಿರುವ ಮಡಿಕೇರಿ ತಾಲೂಕಿನ ಫಲಾನುಭವಿಗಳಲ್ಲಿ 2778 ಪ್ರಕರಣಗಳಲ್ಲಿ ಸಂಶಯಾಸ್ಪದ ಪ್ರಕರಣಗಾತ ತಂತ್ರಾಂಶದಲ್ಲಿ ಗೊತ್ತು ಮಾಡಿ ಪಿಂಚಣಿ ನಿಲ್ಲಿಸಲಾಯಿತು. ನಿಂತು ಹೋಗಿರುವ ಪಿಂಚಣಿಗಳ ಫಲಾನುಭವಿಗಳ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕ್ರಮ ತಕೊಂಡು ಅರ್ಹತೆ ಇರುವವಕ್ಕೆ ಪಿಂಚಣಿ ಮತ್ತೆ ಶುರು ಮಾಡಿಕೆ ಕ್ರಮ ತಗೊಳ್ಳಲಾದೆ ಅದರಿಂದ ಅರ್ಹತೆ ಇರುವ ಆದಾಯ ದೃಢೀಕರಣ, ಆಧಾರ್ ಕಾರ್ಡ್, ಪಡಿತರ ಚೀಟಿ, ಶಾಲಾ ದಾಖಲೆ, ವಯಸ್ಸಿನ ಕುರಿತಂಗೆ ವೈದ್ಯರ ದೃಢೀಕರಣ ಪತ್ರ ಸೇರಿದಂಗೆ ಬೇರೆ ದಾಖಲೆಗಳನ್ನ ಇದೇ ತಿಂಗಳ ಆಖೇರಿನೊಳಗೆ ಮಡಿಕೇರಿ ತಾಲೂಕು ಕಚೇರಿನ ಅಟಲ್ಜಿ ಜನಸ್ನೇಹಿ ಕೇಂದ್ರಕ್ಕೆ ಕೊಡಕೂತ ತಹಶೀಲ್ದಾರರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
5: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
9: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
11: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
10: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
11: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
13: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9444805739.
14: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
15: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
15: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
9: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ.
16: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು. ಅದಂಗ ನಿಂಗಕ್ಕೆ 5 ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ?
9: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
16: ಇಲ್ಲ, ವಿರಾಜಪೇಟರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
9: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.

0: ISO 9001-2015 ಪ್ರಮಾಣಿತ ವಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ನಲ್ಲಿ ಮೆಗಾ ಓಣಂ ಆಫರ್.
1: ಕಾರ್ನರ್ ಸೋಫಾ 15,900 ರುಪೀಸ್,
0: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್,
1: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್,
0: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
1: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ವಿಟ್ಟಂಗಾಲ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
3: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
4: ಸುದ್ದಿ ಸಮಾಚಾರ ಓದಿನುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಭಾರತ ಸ್ವಾತಂತ್ರ್ಯತ್ರ 9ನೇ ಕಾಲತ್ರ ಆಚರಣೆ ನೇರತ್ತು. ಇದೇ ಪದ್ನಂಜಾಂಗ್ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಸಂಘಟನೆ ಮೂರ್ನಾಡು ಕೊಡವ ಸಮಾಜತ್ರ ಕೂಟಾದನೆಯಲ್ಲಿ ನೆಪ್ಪುರ ನಳತು ಮಾಂಜತ ಮುಟ್ಟು ಈ ಘೋಷವಾಕ್ಯತರ ಕೊಡಗರ ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಭಾವ ನಮನ ಕೊಡುಪಾದ ಕೂಟಕ್ಕೆ ಆಯ್ಡ ತ್ಯಾಗ ಬಲಿದಾನತ್ನ ಅರ್ಥಪೂರ್ಣವಾಯಿತು. ನೆಪ್ಪು ಮಾಡಿಯೋ ಕಾರ್ಬಾರ್ನ ಏರ್ಪಾಡು ಮಾಡಿತ್ತಂದು ಯುನೈಟೆಡ್ ಕೊಡವ ಆರ್ಗನೈಸೇಷನ್ರ ಅಧ್ಯಕ್ಷ ಕೊಕ್ಕಲೆಮಡ ಮಂಜು ಚಿನ್ನಪ್ಪ, ಪಿಂಜ ಮೂರ್ನಾಡು ಕೊಡವ ಸಮಾಜತ್ರ ಅಧ್ಯಕ್ಷ ತ್ಯಾಲಪ್ಪನ ಸುಬ್ಬಯ್ಯ ಜಂಟಿ ಪತ್ರಿಕಾ ಪ್ರಕಟಣೆಯಲ್ಲಿ ಅರಿಚಿಡಿತು. ಅಂದು ಮಜ್ಜನ 1 ಗಂಟೆಗೆ ಮೂರ್ನಾಡು ಕೊಡವ ಸಮಾಜದ ನಡಪ ಕಾರ್ಬಾರ್ನ ಛಾಯಾಚಿತ್ರ ಪ್ರದರ್ಶನ ಉದ್ಘಾಟನೆ ಮಾಡುವ ಮೂಲಕ ಚಾಲನೆ ಕೊಡಪ. ಮುಖ್ಯ ಬಿಂದುವಾಯಿತು ಶಾಸಕ ಪಿಂಜ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಎಸ್ ಪೊನ್ನಣ್ಣ, ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ, ಎಂಎಲ್ಸಿ ಮಂಡೆಪಂಡ ಸುಜಾ ಕುಶಾಲಪ್ಪ ಕೂಡಿಯಾಡುವ. ದೇಶತಕ್ಕ ಪಿಂಜ ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ, ಬ್ರಹ್ಮಗಿರಿ ಪತ್ರಿಕೆಯ ಸಂಪಾದಕ ಉಳ್ಳಿಯಡ ಪೂವಯ್ಯ, ಬೊರೆ ಬೊರೆ ಕೊಡವ ಸಮಾಜದ ಅಧ್ಯಕ್ಷಂಗ ಸಂಘ ಸಂಸ್ಥೆಯ ಪ್ರಮುಖಂಗ ಪಿಂಜ ಪಂದ್ಯಂಡ ವಿಜಯ್ ಬೆಳ್ಳೆಪ್ಪ ಇವು ಕೂಡಿಯಾಡುವ. ಸೋಮೇಂಡ ಕೌಶಲ್ಯ ಸತೀಸ್, ಪುದಿಯೋಕಡ ಸುಜಾತಾ ದೇವಯ್ಯ, ಅಮಟಂಡ ವಿಂಧ್ಯಾ ದೇವಯ್ಯ, ಬಾಚಟಿರ ರೇಷ್ಮಾ ಸುಬ್ಬಯ್ಯ, ಪಿಂಜ ಪೆಮ್ಮಂಡ ಗೀತಾ ಪವಿತ್ರ ಇವು ಕೊಡಗರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನತ್ನ ನೆಪ್ಪು ಮಾಡಿತ್ತು. ನುಡಿನಮನ ಅರ್ಪಿಸಿಡುವ ಅಂದು ಅರಿಚಿಟ್ಟಿತ್ತು. ಕನಪಟ್ಟ ಪಾಠಕಾರರ ಪಾಠರ ಕಾರ್ಬಾರ ಅಲತೆ ಸ್ಕೂಲ್ ಮಕ್ಕಳ ಸಾಂಸ್ಕೃತಿಕ ಪ್ರದರ್ಶನ ಕೂಡ ಏರ್ಪಾಡು ಮಾಡಿತ್ತಂದು ಪ್ರಕಟಣೆ ಅರಿಚಿಟ್ಟಿತ್ತು. ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರತ್ರ ರಾಜ್ಯ ಉಪಾಧ್ಯಕ್ಷ ಎಸ್ ಆರ್ ಮೆಹರೋಸ್ ಖಾನ್ ಅವು ಇದೇ 14-15 ಪಿಂಜ 16 ಜಿಲ್ಲಾ ಪ್ರವಾಸ ಮಾಡುವ. ನಾಳೆ ಮಜ್ಜನ 1 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆಯುವ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಿಂಜ ಸದಸ್ಯರ ಕೂಡ ಸಭೆ ನಡೆಸುವ. 11ನೇ ನಾಳಂಕೆ ಜಿಲ್ಲಾಡಳಿತತ್ರ ಅದನ್ನೆಲ್ಲ ಏರ್ಪಾಡು ಮಾಡಿತ್ತು. ಸ್ವಾತಂತ್ರ್ಯ ನಾಳರ ಓಜಪಾರ ಚುಡುವ ಕಾರ್ಬಾರ್ಲು ಕೂಡಿಯಾಡುವ. ಅಂದು 7 ಗಂಟೆಗೆ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಆದನೆಯಲ್ಲಿ ಆಯೋಜನೆ ಮಾಡಿದ ಸ್ವಾತಂತ್ರ್ಯ ನಮ್ಮೇಲೆ ಕೂಡಿಯಾಡುವ. 16ನೇ ನಾಳಂಕೆ ಸ್ಥಳೀಯ ಕಾರ್ಬಾರ್ಲು ಕೂಡಿಯಾಡುವ ಅಂದು ಆ್ಯಂಡ ಆಪ್ತ ಕಾರ್ಯದರ್ಶಿ ಅರಚಿಟ್ಟಿತ್ತು. ಕೊಡವ ಮಕ್ಕಳ ಕೂಟತ್ರ 126ನೇ ಪುಸ್ತಕ ಪೆರಿಯ ಪತ್ರಕರ್ತ ಶ್ರೀ ಶ್ರೀಧರ್ ಹೂವಲ್ಲಿ ಎಳೆದಿನ ಕಥಾಂಜಲಿ ಪುಸ್ತಕ ಬಿಡುಗಡೆ ಸಮಾರಂಭ ಇದೇ 16ನೇ ನಾಳಂಕೆ ಮಡಿಕೇರಿಯಲ್ಲಿ ನಡಪ. ಕೊಡವ ಮಕ್ಕಳ ಕೂಟತ್ರ ಅಧ್ಯಕ್ಷ ಬೊಳಜಿರ ಅಯ್ಯಪ್ಪ ಆ್ಯಂಡ ಕೊರವುಕಾರಿಕೆಯಲ್ಲಿ ಮಡಿಕೇರಿ ಪತ್ರಿಕಾ ಭವನತ್ತು ಪೊಲಕ 10 ಗಂಟೆಗೆ ನಡಪ ಕಾರ್ಬಾರ್ಲು ಮಾಜಿ ಮಂತ್ರಿ ಅಡುಗುರು ಎಚ್ ವಿಶ್ವನಾಥ್ ಅವು ಕಥಾಂಜಲಿ ಪುಸ್ತಕ ಬಿಡುಗಡೆ ಮಾಡುವ. ಮುಖ್ಯ ಬಿಂದುವಾಯಿತು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷ ಎಂ ಪಿ ಕೇಶವ ಕಾಮತ್ ಅಲತೆ ಕನಪಟ್ಟವು ಕೂಡಿಯಾಡುವ. ಆಗಸ್ಟ್ 16ನೇ ನಾಳಂಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವು ಭಾಗಮಂಡಲಕ್ಕೆ ಬಂದನುಂಡು. ಪೊಲಕ 11 ಗಂಟೆಗೆ ಭಾಗಮಂಡಲಕ್ಕೆ ಬಂದಿತ್ತು. ಭಗಂಡೇಶ್ವರ ಪಿಂಜ ತಲಕಾವೇರಿ ತಿರಿಕೆಯಲ್ಲಿ ಪೂಜೆ ಕೈಚಿತ್ತು. ಪಿಂಜ ಖಾಸಗಿ ಕಾರ್ಬಾರ್ಲು ಕೂಡಿಯಾಡುವ ಅಂದು ಶಾಸಕ ಪಿಂಜ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಎ ಎಸ್ ಪೊನ್ನಣ್ಣ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾ ವಿದ್ಯುತ್ ಗ್ರಾಹಕಂಗಡ ಕುಂದುಕೊರತೆ ನಿವಾರಣಾ ವೇದಿಕೆಗೆ ಸದಸ್ಯಗಳ ನೇಮಕ ಮಾಡೋಕೆ ಅರ್ಜಿ ಹಾಕಿತ್ತು. ವಿದ್ಯುತ್ ಕ್ಷೇತ್ರ ಗ್ರಾಹಕಂಗಡ ಪಿಂಜ ಕಾನೂನು ವಿಷಯದ ಅನುಭವ ಅಲ್ಲೆಂಗಿ ಸೂಕ್ತ ಜ್ಞಾನವುಳ್ಳ ಅಭ್ಯರ್ಥಿಯ ತಂಗಡ ವೈಯಕ್ತಿಕ ಮಾಹಿತಿಯ ಕೂಡ ಅರ್ಜಿನ ಇದೇ 24ನೇ ನಾಳಂಕೆರೊಳ್ಳು ಮಡಿಕೇರಿಯಲ್ಲೂ ಕಾರ್ಯನಿರ್ವಾಹಕ ಇಂಜಿನಿಯರ್ ಆ್ಯಂಡ್ ಕಚೇರಿಕೆ ಎತ್ತಿಚುಡೋಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ 14ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಬಾರ್ ಅರಮೇರಿ SMS ವಿದ್ಯಾಪೀಠದ ಇದೇ 14ನೇ ನಾಳಂಕೆ ಪೊಲಕ 11 ಗಂಟೆಗೆ ನಡಪ. ಅಕಾಡೆಮಿ ಅಧ್ಯಕ್ಷ ಅಜಿನಿಕಣ ಮಹೇಶ್ ನಾಚಯ್ಯ ಆ್ಯಂಡ ಕೊರವು ಕಾರಿಕೆಯಲ್ಲಿ ನಡಪ ಕಾರ್ಬಾರ್ಲು ಕಳಂಚೇರಿ ಮಠತರ ಶ್ರೀ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಆ್ಯಂಡ ಸಾನ್ನಿಧ್ಯತ್ತು ಪುಸ್ತಕ ಪತ್ತಾಯ ಬಿಡುಗಡೆ ಮಾಡುವ. ಪಿಂಜ ಆಂಜಡ್ತ ಕೊಡವ ಒಕ್ಕಕ್ಕೆ ದುಡಿ ಬಳಂಬುವ. SMS ಸ್ಕೂಲ್ರ ವಿದ್ಯಾರ್ಥಿಯ ಅಕಾಡೆಮಿ ಸದಸ್ಯಂಗ ಕೂಡಿಯಾಡುವ ಅಂದು ಅಕಾಡೆಮಿರ ರಿಜಿಸ್ಟ್ರಾರ್ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾಡಳಿತ ಆದನೆಯಲ್ಲಿ 9ನೇ ಸ್ವಾತಂತ್ರ್ಯ ನಾಳರ ಆಚರಣೆ ಇದೇ 15ನೇ ನಾಳಂಕೆ ಪೊಲಕ 9 ಗಂಟೆಗೆ ಮಡಿಕೇರಿ ಕೋಟೆಯಲ್ಲಿ ನಡಪ. ಕರ್ನಾಟಕ ಸರ್ಕಾರ ಕೃಷಿ ಮಂತ್ರಿ PM ನರೇಂದ್ರ ಸ್ವಾಮಿ ಅವು ಓಜಪಾರಚಿಡುವ. ಶಾಸಕ ಡಾಕ್ಟರ್ ಮಂತರ್ಗೌಡ ಇಂಗಡ ಕೊರವು ಕಾರಿಕೆಯಲ್ಲಿ ನಡಪ ಕಾರ್ಬಾರ್ಲು. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಪಿಂಜ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಒಡೆಯರ್ ಕುಂಡನಕ್ಕೆ ಪಲತರ ಸರ್ಕಾರಿ ಇಲಾಖೆ ಅಧಿಕಾರಿಯ ಹಾಜರಿಪ್ಪ. ಜಿಲ್ಲೆಯೊಳ ಪರಿಶಿಷ್ಟ ಪಂಗಡತರ ವಾಲ್ಮೀಕಿ ಆಶ್ರಮ ಸ್ಕೂಲ್ರ ವಿದ್ಯಾರ್ಥಿಗೆ ಇಂಗ್ಲಿಷ್ ಪಾಠ ಮಾಡೋಕೆ ಗೌರವಪಾಣತರ ಆಧಾರದ 9 ಬಿಂದು ಶಿಕ್ಷಕಗಳ ನೇಮಕ ಮಾಡೋಕೆ ಅರ್ಜಿ ಹಾಕಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲೂ ಗೌರವಪಾಣ ತಿಂಗಕ್ಕೆ 12,000 ರೂಪಾಯಿ ನಿರ್ಕು ಮಾಡಿತ್ತು. ಅರ್ಜಿ ಕೊಡಪಕ್ಕೆ ಆಗಸ್ಟ್ 17 ಆಖಿರಿ ನಾಳೆ ಆಯ್ತುಂಡು. ಅರ್ಜಿನ ಯೋಜನಾ ಸಮನ್ವಯ ಅಧಿಕಾರಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಮಡಿಕೇರಿ ಇಲ್ಲಿಗೆ ಕೊಡ್ಕೊಂಡು ಸಮನ್ವಯ ಅಧಿಕಾರಿ ಭಾಗೀರಥಿ ಅರಿಚಿಟ್ಟಿತ್ತು. ಇಲ್ಲಿಗೆ ಬೇಟಿತರ ಸುದ್ದಿ ಸಮಾಚಾರ ತಿಂದತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
3: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ ಶೇಕಡಾ 19, ರಾಜ್ಯಸಭೆಯಲ್ಲಿ ಶೇಕಡಾ 39% ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ, ರಷ್ಯಾ ಬೆಂಬಲ. ವಾರ್ತೆಗಳ ವಿವರ. ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಕ್ತಾಯವಾಗಿದ್ದು, ಇಂದು ಎರಡೂ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಜುಲೈ 20ರಂದು ಪ್ರಾರಂಭವಾದ ಅಧಿವೇಶನವು 25 ದಿನಗಳಲ್ಲಿ ಒಟ್ಟು 19 ಕಲಾಪಗಳನ್ನು ಕಂಡಿತು. ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಸದನದಲ್ಲಿ ಪದೇ ಪದೇ ಆಗುತ್ತಿರುವ ಅಡಚಣೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸದನದ ಸಭಾಂಗಣ ತೆರೆದಿತ್ತು, ಆದರೆ ಸದಸ್ಯರು ಜನರ ಧ್ವನಿ ಎತ್ತಲು ತಮಗೆ ಲಭ್ಯವಿರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಆದರೂ 12 ಮಸೂದೆಗಳನ್ನು ಅಂಗೀಕರಿಸುವ ಮತ್ತು ಹಿಂದಿರುಗಿಸುವ ಮೂಲಕ ಸದನವು ತನ್ನ ಪ್ರಮುಖ ಶಾಸಕಾಂಗ ಕರ್ತವ್ಯಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಸದನವು ಕೇವಲ 37:49 ಕಾಲ ಕಾರ್ಯನಿರ್ವಹಿಸಿತು ಎಂದು ರಾಧಾಕೃಷ್ಣನ್ ಮಾಹಿತಿ ನೀಡಿದರು. ಇದಕ್ಕೂ ಮೊದಲು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿತು. ರಾಜ್ಯಸಭೆ ಇಂದು ಮಸೂದೆಯನ್ನು ಅನುಮೋದಿಸಿದ್ದು, ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. 1957 ಗಣಿ ಮತ್ತು ಖನಿಜ ಅಭಿವೃದ್ದಿ ಹಾಗೂ ನಿಯಂತ್ರಣ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಮಸೂದೆಯನ್ನು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮಂಡಿಸಿದರು. ಸಂಸತ್ತಿನಲ್ಲಿ ಸರ್ಕಾರ ಚರ್ಚೆಗೆ ಸಿದ್ದವಾಗಿದ್ದಾಗ ವಿರೋಧ ಪಕ್ಷಗಳು ಚರ್ಚೆಯಿಂದ ದೂರ ಸರಿಯುತ್ತಿವೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷದ ಸಂಸದರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ, ವಿಶೇಷವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ಎಂದು ಹೇಳಿದರು. ಚರ್ಚೆ ಮತ್ತು ಶಾಸಕಾಂಗ ವ್ಯವಹಾರಗಳಿಗೆ ಮಾತ್ರ ಸಂಸತ್ತು ಮೀಸಲಾಗಿದೆ, ಆದರೆ ನಿರಂತರ ಘೋಷಣೆಗಳು ಮತ್ತು ಪ್ರತಿಭಟನೆಗಳು ಮಳೆಗಾಲದ ಅಧಿವೇಶನದಲ್ಲಿ ಸದನದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಿವೆ ಎಂದರು. ಮಳೆಗಾಲದ ಅಧಿವೇಶನದಲ್ಲಿ 12 ಮಸೂದೆಗಳನ್ನು ಅಂಗೀಕರಿಸಲಾಯಿತು, ಆದರೆ ಅವುಗಳಲ್ಲಿ ಒಂದನ್ನು ಮಾತ್ರ ಎರಡೂ ಸದನಗಳಲ್ಲಿ ಚರ್ಚಿಸಲಾಗಿದೆ. ಈ ಅಧಿವೇಶನದಲ್ಲಿ ಉತ್ಪಾದಕತೆ ಲೋಕಸಭೆಯಲ್ಲಿ ಶೇಕಡಾ 19 ಮತ್ತು ರಾಜ್ಯಸಭೆಯಲ್ಲಿ ಶೇಕಡಾ 39% ಎಂದು ತಿಳಿಸಿದ ಅವರು, ಪದೇ ಪದೇ ಅಡಚಣೆಗಳಿಂದಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿರುವ ಅನೇಕ ಸಂಸದರು ಸಂಸತ್ತಿನ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಸಚಿವ ಕಿರಣ್ ರಿಜಿಜು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಹಲವು ಕೇಂದ್ರ ಸಚಿವರು ಇಂದು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿರುವ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನವು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಗಳನ್ನು ಬಲಪಡಿಸುತ್ತಿದೆ. ಇಂದು ಕೋಟ್ಯಂತರ ನಾಗರಿಕರು ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಮನೋಭಾವವನ್ನು ಸಬಲೀಕರಣಗೊಳಿಸುತ್ತಿದ್ದಾರೆ ಎಂದು

0: ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತ್ರಿವರ್ಣ ಧ್ವಜದೊಂದಿಗೆ ಛಾಯಾಚಿತ್ರವನ್ನು ಹಂಚಿಕೊಂಡಿದ್ದಾರೆ. ನಾಗರಿಕರು ತಮ್ಮ ಮನೆಗಳಲ್ಲಿ ತಿರಂಗ ಹಾರಿಸಿ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಮನವಿ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಇಂದು ಪೂರ್ಣ ಪ್ರಮಾಣದ ಪಥಸಂಚಲನಕ್ಕೆ ತಾಲೀಮು ನಡೆಯಿತು. 150 ವರ್ಷಗಳ ವಂದೇ ಮಾತರಂ ಸಂಭ್ರಮ ಹಾಗೂ 2047ರ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದ್ದು, ಇದನ್ನು ಬಿಂಬಿಸುವ ಶಿಸ್ತು, ನಿಖರತೆ ಮತ್ತು ದೇಶಭಕ್ತಿಯ ಉತ್ಸಾಹಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಸಾಕ್ಷಿಯಾಗಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯ ಕೆಂಪುಕೋಟೆ ಬಳಿ ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟದಲ್ಲಿ 11 ಮಂದಿ ಮೃತಪಟ್ಟ ಪ್ರಕರಣದಲ್ಲಿ ಅಲ್ಖೈದಾ ಎಂದು ಇಂಡಿಯನ್ ಸಬ್ಕಾಂಟಿನೆಂಟ್ ಉಗ್ರ ಸಂಘಟನೆಯ ಕೈವಾಡವಿದೆ ಎಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನೆ ಮೇಲ್ವಿಚಾರಣಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಅಲ್ಖೈದಾ ಇನ್ ದಿ ಇಂಡಿಯನ್ ಸಬ್ಕಾಂಟಿನೆಂಟ್ ಸಂಘಟನೆಯು ಸಣ್ಣ ಜಾಲಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಅಲ್ಲದೆ ಬಾಂಗ್ಲಾದೇಶದಲ್ಲೂ ನೆಲೆಗಳನ್ನು ಸ್ಥಾಪಿಸಲು ಯತ್ನಿಸುತ್ತಿದ್ದು ಇದರಿಂದ ದಕ್ಷಿಣ ಏಷ್ಯಾದಲ್ಲಿ ಉಗ್ರರ ಬೆದರಿಕೆ ಹೆಚ್ಚಾಗಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಹಿಂದೆ ಫೆಬ್ರವರಿಯಲ್ಲಿ ಬಂದಿದ್ದ ವರದಿಯು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪಾತ್ರವಿರುವ ಶಂಕೆ ವ್ಯಕ್ತಪಡಿಸಿತ್ತು. ಆದರೆ ಇದೀಗ ಬಂದಿರುವ ನೂತನ ವರದಿಯು ನೇರವಾಗಿ AQIS ಸಂಘಟನೆಯನ್ನೇ ಹೊಣೆಗಾರರನ್ನಾಗಿ ಮಾಡಿದೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ಮತ್ತು ರಷ್ಯಾ ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿವೆ. ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿದೆ. ಚೀನಾ ರಾಯಭಾರಿ ಸೂಫಿ ಹಾಂಗ್ ಮತ್ತು ರಷ್ಯಾ ರಾಯಭಾರಿ ಡಿ ಅಫೇಸ್ ರೋಮನ್ ಬಾಬುಷ್ಕಿನ್ ಅವರು ಇಂದು ನವದೆಹಲಿಯಲ್ಲಿ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಯೋಜಿಸಿದ್ದ ಬ್ರಿಕ್ಸ್ ರಾಯಭಾರಿಗಳ ದುಂಡುಮೇಜಿನ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಜಾಗತಿಕ ವ್ಯವಹಾರಗಳಲ್ಲಿ ಸಹಕಾರವನ್ನು ಗಾಢವಾಗಿಸಲು ಹಾಗೂ ಬ್ರಿಕ್ಸ್ನಲ್ಲಿ ಅದರ ಪಾತ್ರವನ್ನು ಬಲಪಡಿಸಲು ಭಾರತ ಮತ್ತು ಇತರ ಬ್ರಿಕ್ಸ್ ಸದಸ್ಯರೊಂದಿಗೆ ಕೆಲಸ ಮಾಡಲು ಚೀನಾ ಸಿದ್ದವಾಗಿದೆ ಎಂದು ಚೀನಾ ರಾಯಭಾರಿ ಸೂಫಿ ಹಾಂಗ್ ಹೇಳಿದರು. ಪ್ರಾಯೋಗಿಕ ಸಹಕಾರಕ್ಕಾಗಿ ಮತ್ತು ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆ. ಒಳಗೊಳ್ಳುವಿಕೆ, ಬಹುಪಕ್ಷೀಯತೆ ಮತ್ತು ದಕ್ಷಿಣ ದಕ್ಷಿಣ ಸಹಕಾರಕ್ಕೆ ಒತ್ತು ನೀಡುವ ಮೂಲಕ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಜಾಗತಿಕ ಕ್ರಮವನ್ನು ನಿರ್ಮಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮೇಲೆ ಚರ್ಚೆ ಕೇಂದ್ರೀಕರಿಸಿದೆ ಎಂದು ರಷ್ಯಾ ರಾಯಭಾರಿ ಡಿ ಅಫೇಸ್ ರೋಮನ್ ಬಾಬುಷ್ಕಿನ್ ಹೇಳಿದರು. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯವು ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಹಯೋಗದೊಂದಿಗೆ ಹಣಕಾಸು ಮತ್ತು ಆರ್ಥಿಕ ಭದ್ರತೆ ವಿಷಯದಲ್ಲಿ 2ನೇ ಆವೃತ್ತಿಯ ಸ್ನಾತಕೋತ್ತರ ಪದವಿ ಕೋರ್ಸ್ಗೆ ಚಾಲನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ವಿಶ್ವವಿದ್ಯಾಲಯದ ಕ್ರಿಮಿನಲ್ ಕಾನೂನು ಮತ್ತು ಮಿಲಿಟರಿ ಕಾನೂನು ವಿಭಾಗದ ನಿರ್ದೇಶಕರಾದ ಸುನೀಲ್ ಕವೀಶ್ವರ್, ಸಂಕೀರ್ಣಗೊಳ್ಳುತ್ತಿರುವ ಅಕ್ರಮ ಹಣ ವರ್ಗಾವಣೆ, ಭಯೋತ್ಪಾದನೆಗೆ ಧನಸಹಾಯ, ಭ್ರಷ್ಟಾಚಾರ ಮತ್ತು ಸೈಬರ್ ಅಪರಾಧಗಳಂತಹ ಆರ್ಥಿಕ ಬೆದರಿಕೆಗಳನ್ನು ತಡೆಯಲು ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ವಿಶೇಷ ಪಠ್ಯಕ್ರಮಗಳಿರಲಿಲ್ಲ, ಈ ಕೊರತೆಯನ್ನು ನೀಗಿಸಲು ಈ ಹೊಸ ಕೋರ್ಸ್ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ನೌಕಾಪಡೆ ಇಂದು 9 ಭಾರತೀಯ ಮೀನುಗಾರರನ್ನು ಬಂಧಿಸಿ ಅವರ ದೋಣಿಯನ್ನು ವಶಪಡಿಸಿಕೊಂಡಿದೆ. ರಾಮೇಶ್ವರಂನಿಂದ ಮೀನುಗಾರಿಕೆಗೆ ತೆರಳಿದ್ದ 350ಕ್ಕೂ ಹೆಚ್ಚು ಮೀನುಗಾರರ ಪೈಕಿ ಒಂದು ದೋಣಿ ಮತ್ತು 9 ಮಂದಿಯನ್ನು ಬಂಧಿಸಲಾಗಿದೆ. ಅವರನ್ನು ಬಿಡುಗಡೆಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದು ಮೀನುಗಾರರ ಸಂಘಟನೆ ಮನವಿ ಮಾಡಿದೆ. ಜಾರ್ಖಂಡ್ನಲ್ಲಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮಗಳ ಆರೋಪದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆ 20ನೇ ದಿನವೂ ಮುಂದುವರಿದಿದೆ. ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ವಿದ್ಯಾರ್ಥಿಗಳು ಬೇಡಿಕೆ ಈಡೇರದಿದ್ದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಘೇರಾವ್ ಹಾಕುವುದಾಗಿ ಮತ್ತು ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿವಾಸದ

ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದು ರಸ್ತೆ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ರಘುವರ್ ದಾಸ್ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಬೆಂಬಲಿಸಿದ್ದು ಒಂದು ವಾರದೊಳಗೆ ಸಿಬಿಐ ತನಿಖೆಗೆ ಆದೇಶಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ನವದೆಹಲಿಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನ ಕುರಿತು ಎರಡು ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 160ಕ್ಕೂ ಹೆಚ್ಚು ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಲೋಕಸಭೆಯಲ್ಲಿ ಶೇಕಡಾ 19, ರಾಜ್ಯಸಭೆಯಲ್ಲಿ ಶೇಕಡಾ 39ರಷ್ಟು ಉತ್ಪಾದಕತೆ ದಾಖಲು. ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಭಾಗಿ. ದೆಹಲಿ ಕೆಂಪುಕೋಟೆ ಕಾರು ಬಾಂಬ್ ಸ್ಫೋಟ ಪ್ರಕರಣ. ಅಲ್ ಖೈದಾ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್, ಉಗ್ರ ಸಂಘಟನೆಯ ಕೈವಾಡ, ವಿಶ್ವಸಂಸ್ಥೆ ವರದಿ. ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಗೆ ಚೀನಾ ರಷ್ಯಾ ಬೆಂಬಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಹಾಗೂ ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ಅಗಲಿದ ಗಣ್ಯರಿಗೆ ಸಂತಾಪ ನಿರ್ಣಯ. ಸದನದ ಸುಗಮ ಕಲಾಪಕ್ಕೆ ಸದಸ್ಯರ ಸಹಕಾರ ಕೋರಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇದು ವಿಧಾನಮಂಡಲದ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇಂದು ವಿಧಾನಸಭೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು. ನಿಗದಿತ ಸಮಯಕ್ಕೆ ಸರಿಯಾಗಿ 11 ಗಂಟೆಗೆ ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಕಲಾಪ ಆರಂಭ ಮಾಡಿದರು. ಶಿಷ್ಟಾಚಾರದಂತೆ ಮೊದಲು ವಂದೇ ಮಾತರಂ ಗಾಯನ ಹಾಡಲಾಯಿತು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಕೆಲ ಸಚಿವರು ವಿರೋಧ ಪಕ್ಷದ ಸದಸ್ಯರ ಬಳಿ ತೆರಳಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಕಲಾಪ ಸುಗಮವಾಗಿ ನಡೆಯಲು ಸಹಕಾರ ಕೋರಿದರು. ಕಲಾಪ ಆರಂಭಕ್ಕೂ ಮುನ್ನ ಸಭಾಂಗಣದಲ್ಲಿ ಕರೆಗಂಟೆ ಮೊಳಗುತ್ತಿದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರ ಆಸನಗಳ ಬಳಿ ತೆರಳಿ ಉಭಯ ಕುಶಲೋಪರಿ ವಿಚಾರಿಸಿದರು. ವಿರೋಧ ಪಕ್ಷದ ಹಲವು ಸದಸ್ಯರ ಜೊತೆಗೆ ಕೆಲಕಾಲ ಮಾತುಕತೆ ನಡೆಸಿ ಅಧಿವೇಶನವನ್ನು ಸೌಹಾರ್ದಯುತವಾಗಿ ನಡೆಸಲು ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡರು. ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನದಲ್ಲಿ ಭಾಗಿಯಾಗಿರುವ ಡಿಕೆ ಶಿವಕುಮಾರ್ ಆಡಳಿತ ಪಕ್ಷದ ಮೊಗಸಾಲೆಯಿಂದ ಸದನದ ಸಭಾಂಗಣ ಪ್ರವೇಶಿಸುವ ಮುನ್ನ ಸಭಾಂಗಣದ ಬಾಗಿಲಿಗೆ ದೀರ್ಘದಂಡ ನಮಸ್ಕಾರ ಹಾಕಿದರು. ಸಚಿವಾದ ಕೃಷ್ಣ ಬೈರೇಗೌಡ, ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವು ಸಚಿವರು ವಿರೋಧ ಪಕ್ಷದ ಸದಸ್ಯರ ಸಾಲಿಗೆ ತೆರಳಿ ಮಾತುಕತೆ ನಡೆಸಿದರು. ಮೊದಲ ದಿನವೇ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯ ವಿಧಾನಸಭೆಯಲ್ಲಿ ಕಂಡುಬಂದಿತು. ಬಳಿಕ ಸಭಾಧ್ಯಕ್ಷರು ಅಗಲಿದ ಗಣ್ಯರಿಗೆ ಗೌರವ ಸೂಚಿಸುವ ಸಂತಾಪ ನಿರ್ಣಯ ಮಂಡಿಸಿದರು. ಇತ್ತೀಚೆಗೆ ನಿಧನರಾದಂತಹ ಡಿ ಸುಧಾಕರ್, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಸಿ ವೀರಣ್ಣ, ಮಾಜಿ ಸಚಿವರಾದಂತಹ ವೆಂಕಟರಮಣಪ್ಪ, ರಾಮಚಂದ್ರೇಗೌಡ ಸೇರಿದಂತೆ ಹಲವು ಮಾಜಿ ಶಾಸಕರು, ರಾಜ್ಯಸಭೆಯ ಮಾಜಿ ಸದಸ್ಯ ಹೆಚ್ ಹನುಮಂತಪ್ಪ, ಖ್ಯಾತ ಹಿನ್ನೆಲೆ ಗಾಯಕಿಯಾದಂತಹ ಎಸ್ ಜಾನಕಿ, ಆಶಾ ಭೋಸ್ಲೆ ಮತ್ತು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಸೇರಿದಂತೆ ಹಲವು ಗಣ್ಯರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ನಿಧನರಾದಂತಹ ಗಣ್ಯರ ಸಾರ್ವಜನಿಕ ಸೇವೆ, ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಸದನದಲ್ಲಿ ಸ್ಮರಿಸಲಾಯಿತು. ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಇತರೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದ್ದ ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಸದನ ತೀವ್ರ ಸಂತಾಪ ವ್ಯಕ್ತಪಡಿಸಿತು. ಸಭಾಪತಿ ಟಿಬಿ ಜಯಚಂದ್ರ ಮಾತನಾಡಿ, 1961ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಭಾಗದಲ್ಲಿ ಜನಿಸಿದ ಡಿ ಸುಧಾಕರ್ ಅವರು ಬಿಕಾಂ ಪದವಿ ಪಡೆದ ಬಳಿಕ ಉದ್ಯಮಿಯಾಗಿ ವೃತ್ತಿ ಜೀವನ ಆರಂಭಿಸಿದರು. ನಂತರ ಸಹಕಾರ ಕ್ಷೇತ್ರದಲ್ಲೂ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದರು ಎಂದು ಸದನದಲ್ಲಿ ಹೇಳಿದರು. ಸಿ ವೀರಣ್ಣ ಅವರು ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಮತ್ತು ಮಾಜಿ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಕೂಡ ಸದನ ನೆನೆಯಿತು. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಜನಿಸಿದ ಅವರು ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಸಣ್ಣ ನೀರಾವರಿ ಸೇರಿದಂತೆ ಹಲವು ಇಲಾಖೆಗಳ ಜವಾಬ್ದಾರಿ ನಿರ್ವಹಿಸಿದ್ದ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಇಲಾಖೆಗಳ ಕಾರ್ಯವೈಖರಿಗೆ ಹೊಸ ಸ್ವರೂಪ ನೀಡಲು ಶ್ರಮಿಸಿದ್ದರು ಎಂದು ಸಂತಾಪ ಸೂಚನಾ ನಿರ್ಣಯದಲ್ಲಿ ತಿಳಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸಭಾನಾಯಕರ ಸ್ಥಾನದಲ್ಲಿರುವುದಕ್ಕೆ ಸಂತೋಷ ಉಂಟಾಗಿದೆ, ಆದರೆ ವೈಯಕ್ತಿಕವಾಗಿ ಇದು ದುಃಖದ ದಿನ ಎಂದು ತಿಳಿಸಿದರು. ಸಚಿವರಾಗಿದ್ದಂತಹ ಡಿ ಸುಧಾಕರ್ ಆತ್ಮೀಯ ಗೆಳೆಯರಾಗಿದ್ದರು. ನಾನು ಮುಖ್ಯಮಂತ್ರಿಯಾಗಬೇಕೆಂದು ತುಂಬಾ ಆಸೆ ಪಟ್ಟಿದ್ದವರು, ಅವರ ಅಗಲಿಕೆ ಇಷ್ಟು ಬೇಗ ಆಗುತ್ತದೆ ಎಂದು ಭಾವಿಸಿರಲಿಲ್ಲ ಎಂದು ತಿಳಿಸಿದರು. ಹುಟ್ಟು ಸಾವು ನಮ್ಮದಲ್ಲ, ಅದರ ನಡುವಿನ ಬದುಕು ಮಾತ್ರ ನಮ್ಮದು ಎಂದು ಅಭಿಪ್ರಾಯಪಟ್ಟರು.

ಚೊಡೋಯಾತ್ರೆ ಸಂದರ್ಭದಲ್ಲಿ ಮಳೆ ಬಂದಿತ್ತು. ಅಂದಿನ ರಾತ್ರಿ ಸುಧಾಕರ್ ಸಾಕಷ್ಟು ಶ್ರಮ ವಹಿಸಿದರು. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮುಜರಾಯಿ ಖಾತೆ ವರ್ಗಾಯಿಸಿದರೂ ಅವರು ಆಕ್ಷೇಪಿಸಿರಲಿಲ್ಲ. ನೀರಾವರಿ ಬಗ್ಗೆ ಸಾಕಷ್ಟು ಕನಸನ್ನ ಇಟ್ಟುಕೊಂಡಿದ್ದರು. ನೀರಾವರಿ ಯೋಜನೆಗೆ ಅವರು ಹೆಸರನ್ನು ನಾಮಕರಣ ಮಾಡಬೇಕೆಂಬ ಉದ್ದೇಶವಿದೆ. ಅಜಾತ ಶತ್ರುವಿನ ರೀತಿಯಲ್ಲಿ ಬೆಳೆದವರು ಸುಧಾಕರ್. ಅವರ ಅಗಲಿಕೆಯಿಂದ ಬಹಳ ದುಃಖವಾಗಿದೆ ಎಂದು ಸಂತಾಪ ಸೂಚಿಸಿದರು. ಮಾಜಿ ಸಚಿವ ವೀರಣ್ಣ ಅವರು ಸದಾ ಅಭಿವೃದ್ಧಿ ಪರ ಚಿಂತಿಸುತ್ತಿದ್ದಂತಹ ಶ್ರೇಷ್ಠ ರಾಜಕಾರಣಿಯಾಗಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನೀರಾವರಿ ಹಾಗೂ ರೈಲ್ವೆ ಯೋಜನೆಗೆ ದೊಡ್ಡ ಹೋರಾಟವನ್ನೇ ಮಾಡಿದ್ದರು. ಮಾಜಿ ಸಚಿವ ರಾಮಚಂದ್ರೇಗೌಡ ಅವರು ತಮ್ಮ ಸಂಬಂಧಿಕರು, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬಲಗೈ ಬಂಟರಾಗಿದ್ದರು. ಸಚಿವರಾಗಿದ್ದಂತಹ ಸಂದರ್ಭ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿ ಆನಂತರ ಆರೋಪ ಮುಕ್ತರಾಗದರು ಎಂದು ಗುಣಗಾನ ಮಾಡಿದರು. ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಹಾಡಿನ ಜೊತೆಯಲ್ಲೇ ಪ್ರೀತಿ, ನೋವು, ತಾಯ್ತನ, ಸಂತೋಷಕ್ಕೆ ದನಿ ನೀಡಿದ ಗಾನ ಕೋಗಿಲೆಯಾಗಿದ್ದರು. ಅವರ ಅಂತ್ಯ ಸಂಸ್ಕಾರ ಮೈಸೂರಿನಲ್ಲಿ ಆಗಬೇಕೆಂಬುದು ಬಯಸಿದ್ದರು. ಹಾಡುಗಳ ಮೂಲಕ ಇಂದು ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ನೆನೆದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚನ್ನಮ್ಮ ಅವರು ಸರಳತೆಗೆ ಸಾಕ್ಷಿಯಾಗಿದ್ದರು. ಅಧಿಕಾರವಿದ್ದಂತಹ ಸಂದರ್ಭದಲ್ಲಿ ಹೃದಯ ಶ್ರೀಮಂತಿಕೆ ತೋರಬೇಕು, ಹಾಗಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಯಿತು ಎಂದು ಹೇಳಿ ಅಗಲಿದ ಎಲ್ಲಾ ಗಣ್ಯರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ, ಅವರ ಆಪ್ತೇಷ್ಠರಿಗೆ ದುಃಖ ಭರಿಸುವ ಶಕ್ತಿ ದೊರೆಯಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ವ್ಯಕ್ತಪಡಿಸಿದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಹನುಮಂತನಹಳ್ಳಿಯಲ್ಲಿ ಜನಿಸಿದ ವೆಂಕಟರಮಣಪ್ಪ ಅವರು ಪೊನ್ನಸಮುದ್ರ ಮಂಡಲ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಜೀವನ ಆರಂಭಿಸಿದ್ದರು. 9ನೇ ವಿಧಾನಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾದ ಅವರು ನಂತರ 11ನೇ, 13ನೇ ಹಾಗೂ 15ನೇ ವಿಧಾನಸಭೆಗೂ ಪುನರಾಯ್ಕೆಯಾಗಿದ್ದರು. ಸಣ್ಣ ಕೈಗಾರಿಕೆ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದರು ಎಂದು ಸದನದಲ್ಲಿ ಸ್ಮರಿಸಲಾಯಿತು. ಕುಣಿಗಲ್ ತಾಲೂಕಿನ ತಿಪುರು ಗ್ರಾಮದಲ್ಲಿ ಜನಿಸಿದ ರಾಮಚಂದ್ರೇಗೌಡರು ಪಿಎಸ್ಸಿ ಪದವಿ ಪಡೆದ ಬಳಿಕ ಕೃಷಿಕರಾಗಿ ಕಾರ್ಯನಿರ್ವಹಿಸಿದ್ದರು. ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಅವರು ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ ಅವರು ಚಲನಚಿತ್ರ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದರು ಎಂದು ಸದನ ಅವರನ್ನು ನೆನೆಯಿತು. ಸಂತಾಪ ನಿರ್ಣಯದ ಮೇಲೆ ಅನೇಕ ಸದಸ್ಯರು ಮಾತನಾಡಿದರು. ಬಳಿಕ ಮೃತರ ಗೌರವಾರ್ಥವಾಗಿ ಸದನದ ಸದಸ್ಯರು ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡಿದರು. ಈ ವೇಳೆ ವಿಧಾನಮಂಡಲದ ಅಧಿವೇಶನದ ಮೊದಲ ದಿನವೇ ಸಂತಾಪ ಸೂಚನೆ ಹಾಗೂ ನೂತನ ಸಚಿವರ ಪರಿಚಯ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಚರ್ಚೆ ನಡೆಯಿತು. ಸಂತಾಪ ಸೂಚನೆಯ ಗಂಭೀರ ಸಂದರ್ಭವನ್ನು ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸುವವರ ಸಂಭ್ರಮದೊಂದಿಗೆ ಮಿಶ್ರಣ ಮಾಡಬಾರದು ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದು ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಮತ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಸಂಪುಟಕ್ಕೆ ಸೇರ್ಪಡೆಯಾದ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಲು ಮುಂದಾದರು. ಈ ವೇಳೆ ಎದ್ದು ನಿಂತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಸದನದಲ್ಲಿ ಸಂತಾಪ ಸೂಚನೆ ನಡೆಯಬೇಕಿದೆ, ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವವರಿಗೆ ಇದು ಸಂಭ್ರಮದ ವಿಚಾರ, ಹೀಗಾಗಿ ಸಂತಾಪ ಸೂಚನೆಯ ಗಂಭೀರ ಸಂದರ್ಭದ ಜೊತೆಗೆ ನೂತನ ಸಚಿವರ ಪರಿಚಯದ ಸಂಭ್ರಮವನ್ನು ಮಿಶ್ರಣ ಮಾಡುವ ಹೊಸ ಸಂಪ್ರದಾಯ ಬೇಡ ಎಂದು ಹೇಳಿದರು. ಅಧಿವೇಶನದ ಅಧಿಕೃತ ಕಾರ್ಯಕಲಾಪಗಳು ಸೋಮವಾರದಿಂದ ಆರಂಭಗೊಳ್ಳಲಿದ್ದು ಅಂದೇ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಬಹುದು ಎಂದು ಆರ್ ಅಶೋಕ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರ ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ಅವರು ಮಧ್ಯಪ್ರವೇಶಿಸಿ ಸಂತಾಪ ಸೂಚನಾ ನಿರ್ಣಯ ಇನ್ನು ಮಂಡನೆಯಾಗಿಲ್ಲ, ಆದ್ದರಿಂದ ಮುಖ್ಯಮಂತ್ರಿ ಅವರು ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕಲಾಪ ಆರಂಭವಾದ ಸಂದರ್ಭದಲ್ಲಿ ಹೊಸದಾಗಿ ಸಚಿವರಾಗಿ ನೇಮಕಗೊಂಡವರನ್ನು ಸದನಕ್ಕೆ ಪರಿಚಯಿಸುವುದು ಸಂಪ್ರದಾಯವಾಗಿದೆ, ಇದಕ್ಕೆ ನಿಯಮಗಳಲ್ಲಿಯೂ ಅವಕಾಶವಿದೆ ಎಂದು ಟಿಬಿ ಜಯಚಂದ್ರ ತಿಳಿಸಿದರು. ಆದರೂ ಆರ್ ಅಶೋಕ ಅವರು ತಮ್ಮ ನಿಲುವಿಗೆ ಬದ್ಧರಾಗಿದ್ದರು. ಸಂತಾಪ ಸೂಚನೆಯ ಸಂದರ್ಭವನ್ನು ಗೌರವಿಸುವುದು ಮುಖ್ಯವಾಗಿದ್ದು ಸಚಿವರ ಪರಿಚಯವನ್ನ ನಂತರ ನಡೆಸುವುದು ಸೂಕ್ತ ಎಂದು ಪುನರುಚ್ಚರಿಸಿದರು. ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರ ಭಾವನೆಗಳಿಗೆ ತಮ್ಮ ಬೆಂಬಲವಿದೆ ಎಂದು ಹೇಳಿದರು. ಮೊದಲು ಸಂತಾಪ ಸೂಚನೆ ನಡೆಯಲಿ, ಬಳಿಕ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯವರ ಸಹಮತದ ಬಳಿಕ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ಅವರು ಸಂತಾಪ ಸೂಚನಾ ನಿರ್ಣಯವನ್ನ ಕೈಗೆತ್ತಿಕೊಂಡರು. ಹೀಗಾಗಿ ನೂತನ ಸಚಿವರ ಪರಿಚಯವನ್ನ ನಾಳೆ ಮುಂದೂಡಲಾಯಿತು. ಬಳಿಕ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಇದುವರೆಗೂ ವಿಧಾನಸಭೆಯ ಕಲಾಪದ ಇಂದಿನ ಸಮೀಕ್ಷೆಯನ್ನ ಕೇಳಿದಿರಿ.

ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ನ 159ನೇ ಅಧಿವೇಶನ ಆರಂಭವಾಗಿದ್ದು ವಂದೇ ಮಾತರಂ ಗೀತೆ ಹಾಗೂ ಸಂವಿಧಾನ ಪೀಠಿಕೆ ಮೂಲಕ ದಿನದ ಕಾರ್ಯಕಲಾಪ ಆರಂಭಿಸಲಾಯಿತು. ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಂತಾಪ ಸೂಚನಾ ನಿರ್ಣಯ ಮಂಡಿಸಿದರು. ವಿಧಾನ ಪರಿಷತ್ನ ಮಾಜಿ

ಸದಸ್ಯ ರಾಮಚಂದ್ರೇಗೌಡ, ಸಚಿವರಾಗಿದ್ದಂತಹ ಡಿ ಸುಧಾಕರ್, ಮಾಜಿ ಸಚಿವರಾದ ವೆಂಕಟರಮಣಪ್ಪ, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷ ಸಿ ವೀರಣ್ಣ, ಮಾಜಿ ಸಂಸದ ಎಚ್ ಹನುಮಂತಪ್ಪ, ಬರಹಗಾರ ಡಾ ಎಸ್ ಆರ್ ರಾಮಸ್ವಾಮಿ, ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಮತ್ತು ನಟಿ ಆಶಾ ಭೋಸ್ಲೆ, ರಂಗಕಲಾವಿದ ಮೀನುಗಾರರ ಮುಖಂಡರಾದಂತಹ ರಾಮಚಂದರ್ ಬೈಕಂಪಾಡಿ, ತೂಗು ಸೇತುವೆಗಳ ಸರದಾರ ಗಿರೀಶ್ ಭಾರದ್ವಾಜ್, ಸಂಗೀತ ಲೋಕದ ಸ್ವರ ಸಾಮ್ರಾಜ್ಞಿ ಮತ್ತು ಹಿನ್ನೆಲೆ ಗಾಯಕಿಯಾದಂತಹ ಎಸ್ ಜಾನಕಿ, ಹಿರಿಯ ಲೇಖಕಿಯಾದಂತಹ ಸಿಎನ್ ಮುಕ್ತ, ಪುರಾತತ್ವ ಶಾಸ್ತ್ರ ತಜ್ಞ ಪ್ರೊಫೆಸರ್ ಎವಿ ನರಸಿಂಹಮೂರ್ತಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನರಾಗಿರುವುದನ್ನು ಈ ಸದನಕ್ಕೆ ತಿಳಿಸಲು ವಿಷಾದಿಸುತ್ತೇನೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ತಿಳಿಸಿದರು. ರಾಮಚಂದ್ರಗೌಡ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ನ ಶಾಸಕರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದರು. ರೇಷ್ಮೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ, ಸಣ್ಣ ಉಳಿತಾಯ ಮತ್ತು ಲಾಟರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದರು ಎಂದು ಹೇಳಿದರು. ಸಚಿವರಾಗಿದ್ದಂತಹ ಡಿ ಸುಧಾಕರ್ ವಿವಿ ಸಾಗರ ಮತ್ತು ಗಾಯತ್ರಿ ಜಲಾಶಯದಿಂದ ತಾಲೂಕಿನ 112 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುವ ಬೃಹತ್ ಯೋಜನೆ ಜಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತ್ವರಿತವಾಗಿ ಸಕ್ರಿಯಗೊಳಿಸಲು ವಿಶೇಷ ಕಾಳಜಿಯನ್ನು ವಹಿಸಿದ್ದರು. ಬರಗಾಲದ ಸಮಯದಲ್ಲಿ ರೈತರ ದನ ಕರುಗಳಿಗಾಗಿ ಸುಮಾರು 500 ಎಕರೆ ಸರ್ಕಾರಿ ಜಮೀನಿನಲ್ಲಿ ಮೇವು ಬೆಳೆಸಿ ಉಚಿತವಾಗಿ ವಿತರಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದರು. 2024 ಸಾಲಿನ ಸಹಕಾರ ರತ್ನ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದರು ಎಂದು ನೆನೆದರು. ವೆಂಕಟರಮಣಪ್ಪ ಅವರು ಸಹ ಪಾವಗಡ ಪಟ್ಟಣಕ್ಕೆ ಕುಡಿಯುವ ನೀರು ಕಲ್ಪಿಸಲು ನಾಗಲಮಡಿಕೆ ಉತ್ತರ ಪಿನಾಕಿನಿ ನದಿಗೆ ಅಡ್ಡವಾಗಿ ಚೆಕ್ಡ್ಯಾಂ ಕಟ್ಟಿಸುವ ಮೂಲಕ ನೀರಿನ ಆಹಾಕಾರವನ್ನು ಹೋಗಲಾಡಿಸಿದ ಭಗೀರಥ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದರು. ಮಾಜಿ ಉಪಸಭಾಪತಿ ಸಿ ವೀರಣ್ಣ ಅವರು ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಾರಿಗೆ, ಸಣ್ಣ ಉಳಿತಾಯ, ಕೈಗಾರಿಕೆ ಹಾಗೂ ವಾಣಿಜ್ಯ, ಬಂಧಿಕಾನೆ ಸೇರಿದಂತೆ ಹಲವು ಪ್ರಮುಖ ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದರು. ವಾಲ್ಮೀಕಿ ಸಮುದಾಯದ ಹಕ್ಕುಗಳಿಗಾಗಿ ನಿರಂತರವಾಗಿ ಶ್ರಮಿಸಿದರು ಎಂದು ಉಲ್ಲೇಖಿಸಿದರು. ಎಚ್ ಹನುಮಂತಪ್ಪ ಅವರು 1982 2000 ಸತತವಾಗಿ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ ಎಂದು ನುಡಿದರು. ಡಾ ಎಸ್ ಆರ್ ರಾಮಸ್ವಾಮಿ ಸಂಸ್ಕೃತ, ಹಿಂದಿ, ಜರ್ಮನ್, ಫ್ರೆಂಚ್, ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಪಾರಂಗತರಾಗಿದ್ದರು. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ 55 ಪುಸ್ತಕಗಳನ್ನು ಮತ್ತು ಸುಮಾರು 1,000 ಲೇಖನಗಳನ್ನು ಬರೆದಿದ್ದರು ಎಂದು ಸ್ಮರಿಸಿದರು. ಆಶಾ ಭೋಸ್ಲೆ ಅವರು ಪದ್ಮವಿಭೂಷಣ ಪ್ರಶಸ್ತಿ, 7 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಹಾಗೂ ಇತರೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ಹೇಳಿದ್ದಾರೆ. ರಾಮಚಂದ್ರ ಬೈಕಂಪಾಡಿ ಸಹ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಇವರ ಎನ್ನ ಮೊಕ್ಕೇದ ನಾಟಕ ಜನಪ್ರಿಯವಾಗಿತ್ತು ಎಂದು ಹೇಳಿದರು. ತೂಗು ಸೇತುವೆಗಳ ಸರ್ದಾರ ಎಂದೇ ಹೆಸರಾದಂತಹ ಡಾ ಗಿರೀಶ್ ಭಾರದ್ವಾಜ್ ಅವರು ಸೇತು ಬಂಧು ಮತ್ತು ಭಾರತದ ಸೇತುವೆಗಾರ ಎಂಬ ಬಿರುದನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದವರು. ಗ್ರಾಮೀಣ ಸಂಪರ್ಕಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ಗುಣಗಾನ ಮಾಡಿದರು. ಸಂಗೀತ ಲೋಕದ ಸ್ವರ ಸಾಮ್ರಾಜ್ಞಿ ಮತ್ತು ಹಿನ್ನೆಲೆ ಗಾಯಕಿ ಡಾ ಎಸ್ ಜಾನಕಿ ಅವರು ಚಲನಚಿತ್ರ, ಆಲ್ಬಮ್, ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ 48,000 ಹೆಚ್ಚು ಹಾಡುಗಳನ್ನು ಹಾಡಿ ರೆಕಾರ್ಡ್ ಮಾಡಿದ್ದಾರೆ. ಇದರಲ್ಲಿ 20 ಹೆಚ್ಚು ಭಾರತೀಯ ಭಾಷೆಗಳಾದಂತಹ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಒಡಿಯಾ, ಹಿಂದಿ, ಸಿಂಹಳ, ತುಳು, ಬಡಗ, ಬಂಗಾಳಿ, ಉರ್ದು, ಪಂಜಾಬಿ, ಕೊಂಕಣಿ, ಮರಾಠಿ, ಸಿಂಧಿ ಮತ್ತು ಕೆಲವು ವಿದೇಶಿ ಭಾಷೆಗಳಾದ ಜಪಾನಿ, ಲ್ಯಾಟಿನ್, ಅರಬಿಕ್ನಲ್ಲಿ ಏಕವ್ಯಕ್ತಿ, ಯುಗಳ ಗೀತೆ, ಕೋರಸ್ ಮತ್ತು ಶೀರ್ಷಿಕೆ ಗೀತೆಗಳು ಕೂಡ ಸೇರಿವೆ. ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕಿ ಎಸ್ ಜಾನಕಿ ಅಭಿವ್ಯಕ್ತಿ ಮತ್ತು ಸಮನ್ವತೆಯ ರಾಣಿ ಎಂದು ವ್ಯಾಪಕವಾಗಿ ಮೆಚ್ಚುಗೆಯನ್ನು ಪಡೆದಿದ್ದರು. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು 10 ಹಲವಾರು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದರು. ಜಾನಕಿ ಅವರ ನಿಧನದಿಂದಾಗಿ ರಾಷ್ಟವು ಶ್ರೇಷ್ಠ ಹಿನ್ನೆಲೆ ಗಾಯಕಿಯೊಬ್ಬರನ್ನು ಕಳೆದುಕೊಂಡಂತಾಗಿದೆ ಎಂದು ಗುಣಗಾನ ಮಾಡಿದರು. ಸಿಎನ್ ಮುಕ್ತ ಅವರು ಹಿರಿಯ ಲೇಖಕಿ, ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬರವಣಿಗೆಯಲ್ಲೂ ತೊಡಗಿಸಿಕೊಂಡಿದ್ದಂತಹ ಶ್ರೀಧರು ಆರ್ಯಭಟ ಪ್ರಶಸ್ತಿ, ಅತಿಮಪೆ ಪ್ರಶಸ್ತಿ, ತ್ರಿವೇಣಿ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ತಿಳಿಸಿದರು. ಬಳಿಕ ವಿಧಾನ ಪರಿಷತ್ ಸಭಾನಾಯಕರಾಗಿ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ಸಭಾಪತಿ ಪುಟ್ಟಣ್ಣ ಅಧಿಕೃತವಾಗಿ ಪ್ರಕಟಣೆ ಮಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸಭಾನಾಯಕರಾಗಿ ನಾಮನಿರ್ದೇಶನ ಮಾಡಲಾಗಿದೆ ಎಂದು ಹಂಗಾಮಿ ಸಭಾಪತಿ ಪುಟ್ಟಣ್ಣ ಪ್ರಕಟಿಸುತ್ತಿದ್ದಂತೆ ಸದನದಲ್ಲಿಯ ಎಲ್ಲ ಸದಸ್ಯರು ಮೇಜುಕುಟ್ಟಿ ಸ್ವಾಗತಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಆಗಲಿದ ಗಣ್ಯರ ಗುಣಗಾನ ಮಾಡಿ ಸಂತಾಪ ಸೂಚನೆಯನ್ನು ಮಂಡಿಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ಮೃತ ಗಣ್ಯರು ಈ ಸಮಾಜಕ್ಕೆ ಅನೇಕ ಕೊಡುಗೆಯನ್ನು ನೀಡಿದ್ದಾರೆ, ಅವರ ಹೆಜ್ಜೆಗಳನ್ನು ಬಿಟ್ಟು ಹೋಗಿದ್ದಾರೆ, ಮುಂದಿನ ಪೀಳಿಗೆಗೆ ಮಾದರಿಯೂ ಆಗಿದ್ದಾರೆ ಎಂದು ಸ್ಮರಿಸಿದರು. ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಮಾತನಾಡಿ, ಗಾಯಕಿ ಡಾ ಎಸ್ ಜಾನಕಿ ಅವರ ಸಾಧನೆಯು ವಿಶೇಷವಾದದ್ದು. ಅವರು ಈ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸಾವಿರಾರು ಹಾಡುಗಳ ಮೂಲಕ ಈಗಲೂ ಅವರು ಜೀವಂತವಾಗಿದ್ದಾರೆ ಎಂದು

0: ಅಭಿಪ್ರಾಯಪಟ್ಟರು. ತದನಂತರ ಕಾಂಗ್ರೆಸ್ ಸದಸ್ಯರಾದಂತಹ ಬಿಲ್ಕಿಸ್ ಬಾನು, ಐವಾನ್ ಡಿಸೋಜಾ, ಜೆಡಿಎಸ್ನ ಭೋಜೇಗೌಡ, ಬಿಜೆಪಿಯ ರವಿಕುಮಾರ್ ಸೇರಿದಂತೆ ಹಲವು ಸದಸ್ಯರು ಮೃತ ಸಾಧಕರ ಗುಣಗಾನ ಮಾಡಿದರು. ಮೃತರ ಗೌರವಾರ್ಥ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡಿದರು. ಇದಾದ ಬಳಿಕ ಸದನದಲ್ಲಿ ಪ್ರಸ್ತಾಪಿಸಿದ ಸಂತಾಪ ಸೂಚನೆಯನ್ನು ಮೃತ ಗಣ್ಯರ ಕುಟುಂಬ ವರ್ಗದವರಿಗೆ ಕಳುಹಿಸಲಾಗುವುದು ಎಂದು ಪ್ರಕಟಿಸಿ ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಮುಂದೂಡಿದರು. ಇದುವರೆಗೂ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದರೆ. ಪ್ರಧಾನ ಸಂಪಾದಕರು, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಮಡಿಕೇರಿ.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ಮಾತ್ರ. ಲಕ್ಕಿ ಡ್ರಾ September 10. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
4: ಕೋಳಿಯೂಪದ ಕರಂಬಯ್ಯಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 September 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 km, 10 km ಮತ್ತು 5 km ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9011990706 ಅಥವಾ 9011990708.
5: The number you've dialed is currently busy. Kindly
6: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಒಂದೇ ಭೂಮಿ ಅಳುತ ಶರಣು ಎನ್ನುತ್ತೇನೆ. ದೇವೇಂದ್ರ ನೆಲೆಯನ್ನು ಸೇರಿ ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಗಾಲಡಿಯಲ್ಲಿಟ್ಟು ಆಳು ತೆರೆಯ ಉರಿಸಿ ನಿಂತು

0: ಭಕ್ತ ಪ್ರಹ್ಲಾದ್ ಚಿತ್ರಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆಯನ್ನು ಕೇಳಿದರೆ ಶಿವದೇಶಂಕರ್ ಅವರ ಗೀತೆಗೆ ಜಿಲಿಂಗಪ್ಪ ಅವರ ಸಂಗೀತವಿತ್ತು.
1: ಆತ್ಮೀಯ ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.

ಗಿರಿಕನ್ನಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶಿವದೇಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ, ಶಿವದೇಶಂಕರ್ ಗೀತೆ ಬರೆದಿದ್ದಾರೆ, ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಹೊಂಗೆನೆಲ್ಲ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಕೊರಕೆ ಹೊಡೆಯೋಣ.

ರವಿಚಂದ್ರ ಚಿತ್ರದಕ್ಕೋಸ್ಕರ ಗೀತೆಯನ್ನು ಬರೆದವರು ಚಿಯುದಯಶಂಕರ್, ಉಪೇಂದ್ರ ಕುಮಾರ್ ಸಂಗೀತ ನೀಡಿದವರು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆಗಳನ್ನು ಇಂದಿನ ಸಿರಿಗಂಧದಲ್ಲಿ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋ ಹರ್ಟ್ಸ್. ಈಗ ಭಾವಗೀತೆಗಳು ಹಾಡಿದ್ದಾರೆ ಕೆಎಸ್ ಸುರೇಖ. ಆರಂಭಕ್ಕೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ರಚನೆ ಗೋಕುಲದಲ್ಲಿ ಗೊಲ್ಲರ ನಡುವೆ.

0: ನಾಟಕ ಏಕಸೂತ್ರ.
1: ವಿವಿಧ ಭಾರತಿ ನೀವೀಗ ಕೇಳಲಿರುವ ನಾಟಕ ಏಕಸೂತ್ರ.

ಎನ್ಎಬಿ ಮೋಗ್ರಾಲ್ ಪುತ್ತೂರ್ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಬಿಎನ್ ಸತ್ಯನಾರಾಯಣ. ನಿರ್ದೇಶನ ಎಆರ್ ಗೋಪಾಲನಾಯಕ್. ಕೇಳಿ ನಾಟಕ ಏಕಸೂತ್ರ.

0: ಪ್ರಶಾಂತ್, ಏಳಿ ಡಿಯರ್. ಆಗ್ಲೇ 6:30 ಆಯ್ತು, ಕಾಫಿ ರೆಡಿ ಇದೆ. ಓಹ್, ಬ್ಯಾಂಕ್ಗೆ ಬೇರೆ ಇವತ್ತು ಬೇಗ ಹೋಗ್ಬೇಕು ಅಂತಿದ್ರಿ? ಹೇಳಿ ಪ್ರಶಾಂತ್, ಪ್ಲೀಸ್ ಬೇಗ ಹೇಳಿ.
1: ಓಹ್ ಕವಿ, ಇನ್ನೂ ನಿದ್ದೆ ಬರ್ತಾ ಇದೆ, ಇನ್ನೊಂದು ಅರ್ಧ ಗಂಟೆ ಮಲಗಿರ್ತೀನಿ, ಪ್ಲೀಸ್.
0: ಹೇಳಿ ಅಂದ್ರೆ ಎಳೆ ಮಕ್ಕಳ ತರ ಹಠ ಮಾಡ್ತೀರಪ್ಪ, ಆಮೇಲೆ ಲೇಟ್ ಆಯ್ತು ಅಂತ ತಿಂಡಿನೂ ತಿಂದೆ ಬ್ಯಾಂಕ್ಗೆ ಹಾಗೆ ಓಡ್ತೀರ.
1: ನೀನ್ ನನ್ಗೊಂದು ಮಗು ಕೊಡೋವರೆಗೂ ನಾನ್ ನಿನ್ನ ಮಗು ತಾನೆ.
0: ಏನು ಬೆಳಗ್ಗೆ ಬೆಳಗ್ಗೆನೆ ನಿದ್ದೆಗಣ್ಣಲ್ಲಿ ರಾಯರು ಏನೇನೋ ಮಾತಾಡ್ತಾ ಇದ್ದೀರಿ?
1: ಓ ಕವಿ ಪ್ಲೀಸ್, ಇನ್ನೊಂದ್ ಸ್ವಲ್ಪ ಹೊತ್ ಮಲ್ಕೋತೀನಿ, ರಾತ್ರಿ ಬೇರೆ ನಿದ್ದೆ ಬರ್ಲಿಲ್ಲ.
0: ನಾನೇನು ತೊಂದರೆ ಕೊಡ್ಲಿಲ್ವಲ್ಲ? ಓ, ನಿಮ್ ಗರ್ಲ್ ಫ್ರೆಂಡ್ ನೆನ್ಸ್ಕೊಂಡು ನಿದ್ದೆ ಬರ್ಲಿಲ್ವಾ
1: ಕವಿ ಪ್ಲೀಸ್?
0: ಓಕೆಪ್ಪ, ಸರಿಯಾಗಿ 7 ಗಂಟೆಗೆ ಎಬ್ಬಿಸ್ತೀನಿ, ತಕರಾರು ಮಾಡದೆ ಹೇಳ್ಬೇಕು.
1: ಥ್ಯಾಂಕ್ ಯು ಡಿಯರ್.

0: ಯಾರು ಬಂದೆ?
1: ಓ ಅಪ್ಪಾಜಿ. ಇದೇನಪ್ಪಾಜಿ ಇದ್ದಕ್ಕಿದ್ದ ಹಾಗೆ ಒಂದ್ ಕಾಗ್ದಾಗಿದ್ದಾನು ಬರೀದೆ?
2: ಹೌದಮ್ಮ, ಅಂಥ ಪರಿಸ್ಥಿತಿ ಬಂತು, ಬಂದ್ಬಿಟ್ಟೆ.
1: ಯಾಕಪ್ಪಾಜಿ, ಮನೇಲೆಲ್ಲ ಆರೋಗ್ಯವಾಗಿದ್ದಾರೆ ತಾನೆ?
2: ಗಾಬರಿ ಬೇಡಮ್ಮ, ಎಲ್ಲರೂ ಆರೋಗ್ಯವಾಗಿದ್ದಾರೆ, ಎಲ್ಲ ಹೇಳ್ತೀನಂತೆ. ನಡಿಯಮ್ಮ ಒಳಗೆ.
1: ಅಯ್ಯೋ ನನ್ಗೇನು ಹುಚ್ಚೋ, ನಿಮ್ಮನ್ನ ಒಳಕ್ಕೂ ಕರೀದೆ ಬಾಗ್ಲಲ್ಲೇ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಅಪ್ಪಾಜಿ.
2: ನೀನು ಪ್ರಶಾಂತ್ ಎಲ್ಲ ಚೆನ್ನಾಗಿದ್ದೀರನಮ್ಮ?
1: ಹಾಗೆ
2: ಪ್ರಶಾಂತ್ ಎಲ್ಲಿ, ಇನ್ನೂ ಎದ್ದಿಲ್ವೇನೋ?
1: ಮಲಗಿದ್ದಾರೆ.
2: ನನ್ನ ಪಾಡಿ ಏನು ಹೇಳ್ತೀಯಮ್ಮ, ರಾತ್ರಿ ಬಸ್ಸಲ್ಲಿ ಸೀಟು ಸಿಗದೆ ಶಿವಮೊಗ್ಗದಿಂದ ಬೀರೂರವರೆಗೂ ನಿಂತ್ಕೊಂಡೇ ಬರಬೇಕಾಯ್ತು ನೋಡು.
1: ನಾನೆಷ್ಟು ಸಲ ಹೇಳಿದ್ದೀನಪ್ಪಾಜಿ ನಿಂತ್ಕೊಂಡು ಬಸ್ನಲ್ಲಿ ಪ್ರಯಾಣ ಮಾಡಬೇಡಿ ಅಂತ, ಆದ್ರೂ ನನ್ನ ಮಾತು ಕೇಳೋಲ್ಲ ನೀವು, ಆಮೇಲೆ ಒದ್ದಾಡ್ತೀರಾ ನೋಡಿ ಈಗ.
3: ಓ ನಮಸ್ಕಾರ ಮಾವಯ್ಯ, ಯಾವಾಗ ಬಂದ್ರಿ?
2: ಈಗ ತಾನೇ ಬರ್ತಾ ಇದ್ದೀನಪ್ಪ, ಆರೋಗ್ಯ ತಾನೇ? ರಾತ್ರಿ ಬಸ್ಸಲ್ಲಿ ಹೊರಟು ಬಂದೆ.
3: ಅದೇನು ಮಾವ ಅಷ್ಟೊಂದು ಅರ್ಜೆಂಟು?
2: ಹೌದಪ್ಪ, ಬರಬೇಕಾಗಿ ಬಂತು, ಆ ಥರದಲ್ಲೇ ಬಂದೆ ನೋಡು.
3: ಮಾವಯ್ಯ ಒಂದು ಕೆಲಸ ಮಾಡಿ, ಈಗ ನಿಮಗೆ ಸುಸ್ತಾಗಿದೆ, ಕಾಫಿ ಕುಡಿದು ಸ್ವಲ್ಪ ನಿದ್ದೆ ಮಾಡಿ, ನಾನು ಬ್ಯಾಂಕಿಗೆ ಸ್ವಲ್ಪ ಬೇಗ ಹೋಗಬೇಕು, ಸಂಜೆ ಬಂದು ಸಿಗ್ತೀನಿ ನಿಮಗೆ. ಇಡ್ಲಿ ಸಾಕ್ ಕಣೆ, ಜಾಸ್ತಿ ಹಾಕ್ಬೇಡ.
1: ಅಯ್ಯೋ ಎರಡು ಇಡ್ಲಿ ಹೆಚ್ಚಾಗಿ ತಿಂದ್ರೆ ಏನೂ ಆಗಲ್ಲ ರೀ, ತಗೊಳ್ಳಿ ನೀರು ಕುಡೀರಿ.
3: ಅದು ಸರಿ, ಇದೇನು ಇದ್ದಕ್ಕಿದ್ದ ಹಾಗೆ ನಿಮ್ಮ ಅಪ್ಪಾಜಿ ಆಗಮನ ಆಗಿದೆಯಲ್ಲ, ಆಶ್ಚರ್ಯ ಆಗ್ತಾ ಇದೆ.
1: ಅದೇ ರೀ, ನನಗೂ ಗೊತ್ತಿಲ್ಲ, ಬಹುಶಃ ನಮ್ಮ

0: ಕಲ್ಪನಾಗೆ ಗಂಡು ನೋಡಕ್ ಬಂದಿರಬೇಕು ಅಂತ ಕಾಣಿಸುತ್ತೆ. ನಾನು ಏನು ಕೇಳಿಲ್ಲ. ಪಾಪ, ಪ್ರಯಾಣದಿಂದ ರಾತ್ರಿ ಎಲ್ಲ ತುಂಬಾ ಸುಸ್ತಾಗಿದ್ದಾರೆ, ನಿದ್ದೆ ಮಾಡ್ಲಿ ಅಂತ ಆಮೇಲೆ ವಿಚಾರಿಸೋಣ. ಅದ್ಸರಿ, ನಾನೆಬ್ಬಿಸಿದಾಗ ತುಂಬಾ ನಿದ್ದೆ ಅಂತ ಮುಸ್ಕೇಳ್ಕೊಂಡು ಮಲ್ಕೊಂಡ್ರಿ, ಅಪ್ಪಾಜಿ ಬಂದ ತಕ್ಷಣ ಎಚ್ಚರ ಆಗ್ಬಿಡ್ತಾ?
1: ಈ ಕವಿ, ಅಷ್ಟು ಅರ್ಥ ಆಗ್ಲಿಲ್ಲ ನಿನಗೆ? ಭಾರೇ ಇಲ್ಲಿ
0: ನಿಮಗೆ ಸ್ವಲ್ಪನೂ ನಾಚಿಕೆ ಇಲ್ಲ. ಅಪ್ಪಾಜಿ ರೂಮ್ನಲ್ಲಿ ಮಲಗಿದ್ದಾರೆ. ಒಂದ್ ವೇಳೆ ನಮ್ಮ ಮಾತು ಕೇಳಿಸ್ಕೊಂಡ್ರೆ ಇವಾಗ ನಿಮಗೆ ಲೇಟ್ ಆಗೋಲ್ಲ. ಆಹ್, ಸರ್ಸ ಆಡೋಕ್ ಟೈಮ್ ಇದೆ. ಪಾಪ, ಅಪ್ಪಾಜಿ ಮಾತ್ರ ಕೇಳಿದ್ರೆ ಬ್ಯಾಂಕ್ಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ರಿ.
1: ಅದು ನಾನು ನೀ
0: ಸಾಕು ಸಾಕು ನಿಮ್ಮ ಹಾಡುಗಾರಿಕೆ. ಈಗ ಸಾಹೇಬ್ರು ಆಫೀಸ್ ಹೊರಡೋಣವಾಗ್ಲಿ.

0: ಅಪ್ಪಾಜಿ, ಇನ್ನೊಂದೆರಡು ಇಡ್ಲಿ ಹಾಕ್ತೀನಿ. ರಾತ್ರಿ ಎಷ್ಟೊತ್ತಿನಲ್ಲಿ ಊಟ ಮಾಡಿದ್ರೋ ಏನೋ, ನೀವು ಪ್ರಯಾಣ ಮಾಡೋ ಮುಂಚೆ ಹೆಚ್ಚು ಊಟ ಮಾಡಲ್ಲ ಅಂತ ನಂಗೆ ಗೊತ್ತು.
1: ಸಾಕಮ್ಮ, ಇನ್ನು ಎಷ್ಟು ಇಡ್ಲಿ ತಿನ್ನೋಕ್ಕಾಗುತ್ತೆ? ಹೊಟ್ಟೆ ಭಾರ ಆಗಿ ನಿದ್ದೆ ಬರೋ ಹಾಗೆ ಆಗುತ್ತಷ್ಟೆ. ಅದು ಅಲ್ಲದೆ ನಾನು ಶಿವಮೊಗ್ಗಕ್ಕೆ ವಾಪಸ್ ಹೋಗಬೇಕು.
0: ಅಪ್ಪಾಜಿ, ನೀವು ಬಂದ ವಿಷಯನೇ ಹೇಳಲಿಲ್ಲ.
1: ಓ ಹೌದಲ್ವಾ, ನೀನು ರುಚಿ ರುಚಿಯಾಗಿ ಮಾಡಿಕೊಟ್ಟು ಇಡ್ಲಿ ತಿಂದು ಬಂದ ಕೆಲಸನೇ ಮರೆತು ಬಿಟ್ಟೆ ನೋಡು. ಕವಿತಾ, ಒಂದು ಸಂತೋಷದ ಸುದ್ದಿ ಇದೆಯಮ್ಮ.
0: ಏನಪ್ಪಾಜಿ ಅದು?
1: ಕಲ್ಪನಾಗೆ ಒಳ್ಳೆ ಕಡೆ ಸಂಬಂಧ ಬಂದಿದೆ.
0: ಹೌದಾ ಅಪ್ಪಾಜಿ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಅಂದಹಾಗೆ ಹುಡುಗ ಏನ್ ಕೆಲಸದಲ್ಲಿದ್ದಾನೆ?
1: ಶಿವಮೊಗ್ಗದಲ್ಲೇ ಎಂಜಿನಿಯರ್ ಆಗಿದ್ದಾನೆ, ಒಬ್ಬನೇ ಮಗ, ತುಂಬಾ ಅನುಕೂಲಸ್ತ್ರು. ನಿನ್ನೆ ಬೆಳಿಗ್ಗೆ ಶಾಸ್ತ್ರಿಗಳು ಇಬ್ರು ಜಾತಕನೂ ಸರಿ ಹೋಗುತ್ತೆ ಅಂತ ಹೇಳಿ ಸಂಜೆನೆ ಹುಡುಗನ್ನ ಮನೆ ಕರ್ಕೊಂಡು ಬಂದಿದ್ರು. ಹುಡುಗಿ ನೋಡಿ ಕೂಡ್ಲೇ ಒಪ್ಪಿಗೆ ಕೊಟ್ಬಿಟ್ಟ ಹುಡುಗ. ಒಳ್ಳೆ ಶ್ರೀಮಂತ ಮನತನ.
0: ಎಂಥ ಒಳ್ಳೆ ಸುದ್ದಿ ಅಪ್ಪಾಜಿ.
1: ಆದ್ರೆ ಅವ್ರ ತಾಯಿಗೆ ಸ್ವಲ್ಪ ಆಸೆ ಜಾಸ್ತಿ. ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟು ಮೇಲೆ 25,000 ರೂಪಾಯಿ ಬೇರೆ ಕೊಡ್ಬೇಕಂತೆ. ಇವತ್ ರಾತ್ರಿನೇ ಅವ್ರಿಗೆ ನಮ್ಮ ಒಪ್ಪಿಗೆ ತಿಳಿಸ್ಬೇಕಂತೆ. ಮೇಲಾಗಿ ಹುಡುಗ ನಾಲ್ಕಾರು ಕಡೆ ಹುಡುಗಿರ್ನ ನೋಡಿರೋನು. ಅಂಥದ್ರಲ್ಲಿ ನಮ್ಮ ಕಲ್ಪನಾನ ನೋಡಿ ತಕ್ಷಣ ಒಪ್ಕೊಂಡು ಬಿಟ್ಟಿದ್ದಾನೆ. ಈಗ ಏನು ಮಾಡೋದು ಅಂತ ತೋಚತಾ ಇಲ್ಲಮ್ಮ. ಅದಕ್ಕೆ
0: ಯಾಕೆ ಯೋಚನೆ ಮಾಡ್ತೀರಾ ಅಪ್ಪಾಜಿ? ಊರಲ್ಲಿ ನಮ್ಮ ಭೂಮಿ ಇದೆಯಲ್ಲ, ಅದನ್ನ ಮಾರಿದ್ರಾಯ್ತು. ಇಂಥ ಸಂಬಂಧ ಮಾತ್ರ ಬೇಡ ಅನ್ಬೇಡಿ.
1: ಅಲ್ಲೇ ಅಮ್ಮ ಬಂದಿರೋ ತಾಪತ್ರಯ. ಆ ಭೂಮಿ ಮೇಲೆ ಹೋದ ವರ್ಷ ನಿಮ್ಮ ದೊಡ್ಡಪ್ಪಂಗೆ ಬ್ಯಾಂಕ್ ಲೋನ್ ಕೊಡಿಸಿದ್ದೆ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿಬಿಟ್ಟ ನಿಮ್ಮ ದೊಡ್ಡಪ್ಪ. ನನಗಂತೂ ದಿಕ್ಕೇ ತೋಚ್ತಾ ಇಲ್ಲಮ್ಮ. ಕವಿತಾ, ನಮ್ಮ ಪ್ರಶಾಂತ್ ಮನಸ್ಸು ಮಾಡಿದ್ರೆ ಈ ಮದುವೆ ನಡೆಯುತ್ತೆ ನೋಡು.
0: ಈಗ ಅವ್ರೇನು ಮಾಡ್ಬೇಕು ಹೇಳಿ ಅಪ್ಪಾಜಿ.
1: ಇನ್ನೇನು ಇಲ್ಲಮ್ಮ, ಬ್ಯಾಂಕ್ನಲ್ಲಿ ಒಂದು 30,000-40,000 ರೂಪಾಯಿ ಸಾಲ ಕೊಡಿಸಿದ್ರೆ ಮದುವೆ ಆದ್ಮೇಲೆ ಮನೆ ಮಾರಿ ಅದನ್ನು ತೀರಿಸ್ತೀನಮ್ಮ.
0: ಅಷ್ಟೇ ತಾನೇ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಅಲ್ಲ ಅಪ್ಪಾಜಿ, ಕಲಾ ಯಾರು? ನನ್ನ ತಂಗಿ ಅಲ್ವಾ? ಅವಳಿಗೊಂದು ಮದುವೆ ಆಯ್ತು ಅಂದ್ರೆ ಯಾರಕ್ಕೆ ತಾನೇ ಸಂತೋಷ ಆಗಲ್ಲ? ನೀವು ಸಂತೋಷವಾಗಿ ಒಪ್ಪಿಗೆ ಕೊಡಿ.
1: ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ನಾನೀಗಲೇ 12 ಗಂಟೆ ಬಸ್ಗೆ ವಾಪಸ್ ಹೋಗಿ ರಾತ್ರಿನೇ ಒಪ್ಪಿಗೆ ತಿಳಿಸ್ಬಿಡ್ತೀನಿ.
0: ಅಷ್ಟೊಂದು ಅವಸರ ಯಾಕಪ್ಪಾಜಿ? ಇವತ್ತು ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಹೋಗ್ಬಹುದಲ್ಲ. ಸಂಜೆ ಹೇಗಿದ್ರು ನಿಮ್ಮ ಅಳಿಯಂದ್ರೆ ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬೋದಲ್ಲ.
1: ಇಲ್ಲಮ್ಮ, ಇವತ್ತೇ ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿಬಿಟ್ಟಿದ್ದೀನಿ. ನೀನೇ ಪ್ರಶಾಂತ್ಗೆ ಹೇಳ್ಬಿಡಮ್ಮ, ಮುಂದಿನ ವಾರ ಮತ್ತೆ ಬರ್ತೀನಿ. ಇನ್ನು ನಾನು ಹೊರಡ್ತೀನಮ್ಮ.
0: ಸರಿ.

0: ಕವಿ, ಏ ಕವಿ ಎಲ್ಲಿದೆಯೇ ಕವಿ? ಏ ಕವಿ,
1: ಏನ್ರಿ ಅದು? ಅಡಿಗೆ ಮನೆಯಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ.
0: ಅಬ್ಬಾ ಬಂದ್ಯಾ ಕವಿ? ನಾನ್ ಬ್ಯಾಂಕ್ ಇಂದ ಮನೆಗ್ ಬಂದ ತಕ್ಷಣ ನೀನ್ ಎದುರುಗಿಲ್ಲ ಅಂತಂದ್ರೆ ನನಗ್ ತುಂಬಾ ಕೋಪ ಬರುತ್ತೆ ಗೊತ್ತಾ?
1: ಹೌದಾ? ಅಪ್ಪಣೆ ಯಜಮಾನ್ರೆ, ಇನ್ನು ಮುಂದೆ ನಿಮ್ಮ ಆಜ್ಞೆಯನ್ನು ಚಾಚು ತಪ್ಪದೇ ಪಾಲಿಸುವೆ. ಈಗ ರಾಯರು ದಯಮಾಡಿ ತಿಂಡಿ ತಿನ್ನಲು ಬರೋಣವಾಗಲಿ.
0: ಅಪ್ಪಣೆ. ಅದ್ ಸರಿ,

0: ನಿಮ್ಮ ಅಪ್ಪಾಜಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ, ಮಲಗಿದಾರೇನು ಅಥವಾ ಮಾರ್ಕೆಟಿಗೆ ಹೋದ್ರ?
1: ಮೊದ್ಲು ತಿಂಡಿ ತಿನ್ನೋಕ್ ಬನ್ನಿ, ಆಮೇಲೆ ಎಲ್ಲ ಹೇಳ್ತೀನಿ.
0: ಇವತ್ತೇನ್ ಅಮ್ಮ ಬಹಳ ಖುಷಿಯಾಗಿದ್ದೀರಲ್ಲ, ತಿಂಡಿ ಏನ್ ಮಾಡಿದಿರಿ? ಮತ್ತದೇ ಉಪ್ಪಿಟ್ಟು ಬಿಡು, ಇನ್ನೇನ್ ಕೇಳೋದಿದೆ?
1: ರೀ ಯಾಕ್ರಿ ನನ್ನ ರೇಗಿಸ್ತೀರಾ? ಉಪ್ಪಿಟ್ಟು ಬಿಟ್ಟು ಬೇರೆ ತಿಂಡಿ ಮಾಡಕ್ ಬರಲ್ವೇ ನನ್ಗೆ? ನಿಮ್ಗೆ ಇಷ್ಟವಾದ ಈರುಳ್ಳಿ ವಡೆ ಮಾಡಿದ್ದೀನಿ, ಬನ್ನಿ.
0: ಐ ಆಮ್ ಸಾರಿ ಡಿಯರ್, ಸುಮ್ನೆ ಅಮ್ಮ ಅವ್ರನ್ನ ರೇಗಿಸೋಕ್ ಹಾಗಂದೆ. ಡೋಂಟ್ ಟೇಕ್ ಇಟ್ ಇನ್ ಟು ಯುವರ್ ಹಾರ್ಟ್, ಓಕೆ?
1: ಅನ್ನೋದೆಲ್ಲ ಅನ್ಬಿಟ್ಟು ಆಮೇಲೆ ಐ ಆಮ್ ಸಾರಿ ಡಿಯರ್ ಅನ್ನೋದು.
0: ಹೋಗ್ಲಿ, ನಿಮ್ಮ ಅಪ್ಪಾಜಿ ಅಲ್ಲಿ ಬರ್ಲೇ ಇಲ್ಲ.
1: ಅವರು ಮಧ್ಯಾಹ್ನದ ಬಸ್ಗೆ ಊರಿಗೆ ಹೋದ್ರು.
0: ಯಾಕೆ? ನಿನಗೆ ತಲೆಗೆಲೆ ಕೆಟ್ಟಿದ್ಯಾ? ಬರ್ತಾ ಇದ್ದ ಹಾಗೆ ಯಾಕೆ ಅವ್ರನ್ನ ಊರಿಗೆ ಕಳಿಸ್ದೆ? ನೀನೇನಾದ್ರೂ ಅಂದ್ಯೇನು?
1: ನಾನ್ ಯಾಕೆ ಕಳಿಸ್ಲಿ, ಅವರು ಬಹಳ ಖುಷಿಯಿಂದಲೇ ಊರಿಗೆ ಹೋದ್ರು.
0: ಅಂದ್ರೆ?
1: ಬಂದ್ ಕೆಲಸ ಸುಗಮವಾಗುತ್ತೆ ಅನ್ನೋ ಭರವಸೆ ಸಿಕ್ಕಿದ್ಮೇಲೆ ಊರಿಗೆ ಹೋದ್ರು.
0: ಓ ಕವಿ, ನಿನ್ ಮಾತೇ ಅರ್ಥ ಆಗ್ತಾ ಇಲ್ವಲ್ಲ. ನೋಡು, ಒಗಟಾಗಿ ಮಾತಾಡದೆ ಬಿಡಿಸಿ ಹೇಳಬಾರ್ದಾ?
1: ನಮ್ ಕಲ್ಪನಾಗೆ ಮದ್ವೆ ಗೊತ್ತಾಗಿದೆ, ಇಂಜಿನಿಯರ್ ಅಂತೆ, ಶಿವಮೊಗ್ಗದ ಒಂದು ಶ್ರೀಮಂತ ಸಂಬಂಧ.
0: ಏನು, ಕಲ್ಪನಾಗ ಮದ್ವೆ ಫಿಕ್ಸ್ ಆಯ್ತಾ? ಅಲ್ವೇ, ಈ ಒಳ್ಳೆ ಸಮಾಚಾರನ ಇಷ್ಟೊತ್ತು ನಿಧಾನ ಮಾಡ್ಬೇಕಾಗಿತ್ತ ಹೇಳೋಕೆ? ನಿಮ್ಮ ಅಪ್ಪಾಜಿನ ಬೆಳಿಗ್ಗೆ ಬಂದ ತಕ್ಷಣ ಯಾಕೆ ಹೇಳಿಲ್ಲ? ಈ ವಿಷಯನ ಕಾಗದದ ಮುಖಾಂತರ ಬರ ತಿಳಿಸಬಹುದಾಗಿತ್ತಲ್ಲ, ಬೆಳಿಗ್ಗೆ ಬಂದು ಮಧ್ಯಾಹ್ನ ವಾಪಸ್ ಹೋಗೋ ಬದಲು.
1: ಪೂರ್ತಿ ಹೇಳೋವರೆಗೂ ಸ್ವಲ್ಪ ಕೇಳಿ.
0: ಹೇಳು ಮತ್ತೆ.
1: ಮತ್ತೆ ಮದ್ವೆ ಅದ್ದೂರಿಯಾಗಿ ನಡ್ಸ್ಕೊಡ್ಬೇಕು ಅಂತ ಹುಡುಗನ ತಾಯಿ ಕೇಳಿದ್ದಾರಂತೆ.
0: ಅಂದ್ರೆ ನಿಮ್ಮ ಅಪ್ಪಾಜಿ ಊರ್ನಲ್ಲಿರೋ ಜಮೀನ ಮಾರ್ಬೇಕಾಗತ್ತಲ್ವಾ?
1: ಇಲ್ಲ ರೀ, ಅಪ್ಪಾಜಿ ಹೋದ ವರ್ಷ ದೊಡ್ಡಪ್ಪನ್ಗೆ ಜಮೀನ್ ಮೇಲೆ ಸಾಲ ಕೊಡ್ಸಿದ್ರು, ಸಾಲ ಇನ್ನೂ ತೀರಿಲ್ಲ, ಆ ತೀರೋವರೆಗೂ ಜಮೀನ ಮಾರೋ ಹಾಗಿಲ್ಲ.
0: ಅಂದ್ರೆ ಕಲ್ಪನಾ ಮದುವೆ ನಡೆಯೋ ಸ್ಥಿತಿನಲ್ಲಿಲ್ಲ.
1: ಯಾಕ್ರಿ ಹಾಗೆ ಹೇಳ್ತೀರಾ? ಹಿರಿ ಮಗಳು ನಾನು, ಹಿರಿಯಳಿಯ ನೀವಿರ್ಬೇಕಾದ್ರೆ ಅದ್ ಯಾಕ್ರಿ ಮದ್ವೆ ನಿಲ್ಲತ್ತೆ?
0: ಅಂದ್ರೆ?
1: ಮತ್ತೆ ಅಪ್ಪಾಜಿ ಹೇಳಿದ್ರು ನಿಮ್ ಬ್ಯಾಂಕ್ ನಿಂದ ಒಂದು 30-40 ಸಾವಿರ ಸಾಲ ಕೊಡ್ಸಿದ್ರೆ ಮದ್ವೆ ಗಲಾಟೆ ಮುಗಿದ್ಮೇಲೆ ಆದಷ್ಟು ಬೇಗ ಅದನ್ನ ತೀರಿಸ್ತೀನಿ ಅಂದ್ರು.
0: ಅದಕ್ಕೆ ನೀನೇನು ಹೇಳಿದೆ?
1: ನನ್ ಪ್ರಶಾಂತ್ ಯಾವತ್ತೂ ನನ್ ಮಾತನ್ನ ನಡ್ಸ್ಕೊಡ್ತಾರೆ ಅನ್ನೋ ಧೈರ್ಯದ ಮೇಲೆ ಒಪ್ಕೊಂಡ್ಬಿಟ್ಟೆ ರೀ.
0: ನೋಡ್ ಕವಿ, ನಾನ್ ಬ್ಯಾಂಕ್ ನಲ್ಲಿ ಇದ್ದೀನಿ ಅನ್ನೋ ಮಾತಂತೂ ನಿಜ, ಆದ್ರೆ ಅಲ್ಲಿರೋದನ್ನೆಲ್ಲ ಬಾಚ್ಕೊಂಡ್ ಬರೋ ಹಕ್ಕು ನನಗಿಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ನೀನು ನಿಮ್ಮ ಅಪ್ಪಾಜಿ ನನ್ನೇನ್ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅನ್ಕೊಂಡ್ರ?
1: ಏನು ನನ್ನ ಪ್ರಶಾಂತ ಈ ಮಾತು ಹೇಳ್ತಿರೋದು?
0: ನೀನು ಒಪ್ಕೊಳಕ್ ಮುಂಚೆ ಒಂದು ಮಾತು ನೀನು ನನ್ನ ಕೇಳಕ್ ಆಗ್ತಿರ್ಲಿಲ್ವಾ?
1: ತಪ್ಪಾಯ್ತು ರೀ, ತಪ್ಪಾಯ್ತು. ಇದುವರೆಗೂ ನಾ ಕೇಳಿದ್ದನ್ನೆಲ್ಲ ನೀವು ಇಲ್ಲ ಅಂದೇ ನಡ್ಸ್ಕೊಟ್ಟಿರೋದ್ರಿಂದ ಆ ಬಗ್ಗೆ ಯೋಚನೆ ಮಾಡ್ದೇನೆ ನಾನ್ ಮಾತು ಕೊಟ್ಬಿಟ್ಟೆ.
0: ನಾನು ಹುಟ್ಟು ಬೆಳೆದ ಪರಿಸರ ವಾತಾವರಣದ ಅರಿವು ನಿನ್ಗೆ ಇರ್ತಿದ್ರೆ ನೀನ್ ಇಷ್ಟು ದೊಡ್ಡ ಜವಾಬ್ದಾರಿನ ಹೊತ್ಕೋತಾ ಇರ್ಲಿಲ್ಲ. ಹೀಗೆಲ್ಲರ ಮುಂದೆ ನನಗೆ ಸಣ್ಣವನಾದೆ. ಒಂದ್ ಕೆಲಸ ಮಾಡು, ನಾನು ಬ್ಯಾಂಕ್ ನಿಂದ ಸಾಲ ಕೊಡಿಸೋ ಬದಲು ನಿನ್ನ ಮೈ ಮೇಲಿರೋ ಒಡವೆಗಳನ್ನೆಲ್ಲ ಬಿಚ್ಚಿಕೊಡು, ಅದನ್ನು ಮಾರಿ ಹಣ ಹೊಂದಿಸ್ತರ್ತೀನಿ. ಇನ್ಯಾರಿಗೂ ಅಲ್ವಲ್ಲ, ನಿನ್ನ ಸ್ವಂತ ತಂಗಿಗ್ ತಾನೆ.
1: ಹೋಗ್ಲಿ ಬಿಡಿ, ನಾನು ಹೇಳಿದ ತಪ್ಪಾಯ್ತು. ಇನ್ ಮುಂದೆ ನಿಮ್ಮನ್ ಕೇಳ್ದೆ ಯಾರಿಗೂ ಏನು ಮಾತು ಕೊಡಲ್ಲ. ನೋಡಿ, ನಿಮ್ಗೆ ಇಷ್ಟವಾದ ಆಂಬೋಡೆ ಮಾಡಿದ್ದೀನಿ, ತಿನ್ನಿ.
0: ನಿನ್ ತಿಂಡಿ ನೀನೇ ತಿನ್ನು, ನನಗೆ ಕೆಲಸ ಇದೆ, ನಾನು ಆಚೆ ಹೋಗ್ತಾ ಇದ್ದೀನಿ.
1: ನೋಡಿ ನೋಡಿ, ಇಲ್ಲಿ ಸ್ವಲ್ಪ.
0: ಕವಿ, ನಾನು ಬ್ಯಾಂಕಿಗೆ ಹೊರಟೆ, ಸಂಜೆ ಬರೋದು ಲೇಟ್ ಆಗುತ್ತೆ.
1: ಪ್ರಶಾಂತ್ ಬನ್ನಿ, ತಿಂಡಿ ತಿನ್ಬಿಟ್ಟು ಹೋಗಿ. ಐ ಆಮ್ ಸಾರಿ, ನಾನು ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ನೋಡಿ ತಗೊಳ್ಳಿ, ಇದರಲ್ಲಿ ನನ್ನ ಒಡವೆಗಳೆಲ್ಲ ಇವೆ. ಇವತ್ತೇ ಮಾರಿ ಎಷ್ಟು ದುಡ್ಡು ಬರುತ್ತೋ ಅಷ್ಟನ್ನ ತನ್ನಿ. ನಮ್ಮ ಅಪ್ಪಾಜಿ ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು, ಹಾಗೇನೆ ಅವ್ರ ಮರ್ಯಾದೆ ಪ್ರಶ್ನೆ ಕೂಡ. ನನ್ನ ಭರವಸೆ ಮೇಲೆ ಈ ಮದುವೆಗೆ ಒಪ್ಕೊಂಡಿದ್ದಾರೆ, ಅದರಂತೆ ಅವರು ನಡ್ಕೋಬೇಕು ಅಲ್ವಾ?
0: ನಿಮ್ಮ ಅಪ್ಪಾಜಿ ನಿಮ್ಮಅಮ್ಮ ಒಡವೆಗಳ ಬಗ್ಗೆ ಕೇಳಿದ್ರೆ ಮದುವೆ ಸಮಯದಲ್ಲಿ ಏನೋ ಒಂದು ಕಾರಣ ಹೇಳಿದ್ರಾಯ್ತು, ಅಷ್ಟಕ್ಕೂ ಒಂದು 500 ಸಾವಿರ ಕೊಟ್ರೆ ಗೋಲ್ಡ್ ಪ್ಲೇಟೆಡ್ ಒಡವೆಗಳು ಸಿಗುತ್ತೆ, ಅಷ್ಟೇ ಸಾಕು.
1: ನೋಡಿ, ನನ್ಗೀಗ ಪುರಾಣ ಬೇಕಾಗಿಲ್ಲ, ಒಟ್ಟಿನಲ್ಲಿ ನನ್ನ ತಂಗಿ ಮದುವೆ ನಡಿಬೇಕು. ನಮ್ಮ ಅಪ್ಪಾಜಿ ಮರ್ಯಾದೆ

0: ಉಳಿಬೇಕು, ಹಾಗೇನೆ ನಿಮ್ ಗೌರವನೂ ಉಳಿಬೇಕು. ಮಾವನ್ ಮುಂದೆ ಅಳಿಯ ಕುಬ್ಜನಾಗೋದ್ಬೇಡ, ಅಳಿಯನ್ ಮುಂದೆ ಮಾವನೂ ಕುಬ್ಜನಾಗೋದ್ಬೇಡ. ಇನ್ನೇನು ಹೇಳ್ಬಿಡಿ, ಹೋಗಿ ಹಣ ಹೊಂದಿಸ್ಕೊಂಡು ಬನ್ನಿ, ತಗೊಂಡು ಹೋಗಿ ಒಡವೆನ.
1: ಬರ್ತೀನಿ ನಾನು.

0: कवि, ए कवि, कवि, come on dear, इले, नोड़ इले, येन तंदी दिनी एंता, नोड़ पुटा,
1: येन तंदी देरी,
0: तको ये पैकेट ना, इधर ले सिही तिंडी इधे,
1: बैठा रे, नानक सिही तिंडे बैठा, नीवे तिनी,
0: oh come on dear, cheer up, bye ले, नोड़, तको, नीन केल दिया लाई हाना ना,
1: आ ಸತ್ಯ ನನ್ನ ಮಾನ ಉಳಿತು ನೋಡಿ ಇನ್ನು ಮುಂದೆ ಇಂಥ ತಪ್ಪನ್ನು ಯಾವತ್ತೂ ಮಾಡಲ್ಲ
0: ನೀನು ಕೇಳಿದಷ್ಟು ಹಣ ಇದೆಯಲ್ಲೋ ನೋಡ್ಕೋದ್ರಲ್ಲಿ
1: ನೀವು ತಂದ್ಮೇಲೆ ನಾನು ಯಾಕೆ ಎಣಿಸ್ಬೇಕು ಹೇಳಿ
0: ನೋಡು ಡಿಯರ್
1: ಇದೇನು 61,000 ರೂಪಾಯಿ ನಾನು ಕೇಳಿದ್ದು ಬರೀ 30,000 ಅಲ್ವೇ
0: ಎಸ್ ಇಲ್ಲಿ ಈ ಸ್ವೀಟ್ ಪಟ್ನ ಬಿಚ್ಚು
1: अरे इदेनो भार वागिदे ओह ओडवे नन्न ओडवेगळु
0: इदेल्ल निंदेने
1: हागाद्रे नीव मारलिल्वे इदन्न
0: इल्ल डियर नेन्ने रात्रि निन्न मेले नानु कोपगोंडंते वर्तिसिद्दु एल्ल नाटक डियर
1: ननगोंदु अर्थवाग्तने इल्ल
0: ಎಲ್ಲ ಹೇಳ್ತೀನಿ ಈ ಒಡವೆ ಮಾರುವಂತ ಅವಕಾಶನೇ ಬರಲಿಲ್ಲ
1: ಮತ್ತೆ ಹಣ
0: ಅದು ನಿಂದೇನೆ
1: ಅಂದ್ರೆ
0: 2 ವರ್ಷಗಳ ಹಿಂದೆ ನಮ್ಮ ಮದುವೆ ಸಂದರ್ಭದಲ್ಲಿ ನಿಮ್ಮ ಅಪ್ಪಾಜಿ ನನಗೆ ವರದಕ್ಷಿಣೆ ರೂಪದಲ್ಲಿ ಕೊಟ್ಟ ಹಣ ಇದು 50,000 ರೂಪಾಯಿ ಆದ್ರೆ ಬ್ಯಾಂಕ್ ಆಫೀಸರ್ ಆಗಿ ಕೈ ತುಂಬಾ ಸಂಬಳ ಬರ್ತಿದ್ದ ನನಗೆ ಈ ಹಣದ ಅಗತ್ಯ ಇರಲಿಲ್ಲ ನಿನ್ನನ್ನ ಮದುವೆ ಮಾಡ್ಕೊಳ್ಳುವಾಗ ನಾನೇನು ವರದಕ್ಷಿಣೆ ಮಾತಿತ್ತಿರಲಿಲ್ಲ ಆದ್ರೆ ನಿಮ್ಮ ಅಪ್ಪಾಜಿನೇ ಬೇಡ ಬೇಡ ಅಂತಂದ್ರೂ ಬಲವಂತದಿಂದ ನನ್ನ ಕೈಗೆ ತುರುಕಿದ್ರು ಒಬ್ಬ ಮನುಷ್ಯ ತಾನಾಗಿ ಕರೆದು ದುಡ್ಡು ಕೊಡುವಾಗ ನಾನು ಯಾಕೆ ಬೇಡ ಅನ್ಲಿ ಸಾಲದಕ್ಕೆ ನಾನು ದೊಡ್ಡ ಮನುಷ್ಯನಂತೆ ಅಯ್ಯಯ್ಯೋ ಇದೆಲ್ಲ ಬೇಡಪ್ಪ ಅಂದಿದ್ರೆ ಈ ಹುಡುಗನಲ್ಲಿ ಏನೋ ಐಬಿದೆ ಅಂತ ನನ್ನಲ್ಲೇ ದೋಷ ಆರೋಪಿಸೋ ಮಂದಿಗೇನು ಕೊರತೆ ಇರಲಿಲ್ಲ ಈ ಸಮಾಜದಲ್ಲಿ ಅದಕ್ಕೆ ತಗೊಂಡೆ ಮಾರನೆ ದಿನನೇ ಹೊಸ ಖಾತೆ ತೆಗೆದು ಅದನ್ನ ಬ್ಯಾಂಕಲ್ಲಿ ಠೇವಣಿ ಇಟ್ಟೆ ಈಗ ಬಡ್ಡಿನೂ ಸೇರಿ ಇಷ್ಟು ಹಣ ಬಂದಿದೆ ನಿಜಕ್ಕೂ ಇದು ಮಾವಯ್ಯನವರಿಗೆ ಸೇರಬೇಕಾಗಿರೋ ಹಣ ಅವರ ಶ್ರಮದ ಫಲ ಮದುವೆ ಪ್ರಾಯಕ್ಕೆ ಬರ್ತಾ ಇರೋ ಇನ್ನಿಬ್ರು ಹೆಣ್ಣುಮಕ್ಕಳಿರೋ ಮಾವನಿಗೆ ಹೀಗೊಂದು ಅಗತ್ಯ ಬಂದೇ ಬರುತ್ತೆ ಅಂತ ಆವತ್ತೇ ನನಗೆ ಗೊತ್ತಿತ್ತು ಅಂಥ ದಿನದಲ್ಲಿ ಇದನ್ನ ಮಾವಯ್ಯನಿಗೆ ವಾಪಸ್ ಮಾಡಿದ್ರಾಯ್ತು ಅಂತ ನಿರ್ಧಾರ ಮಾಡಿದ್ದೆ ಈಗ ಈ ಸಮಯ ಬಂದಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ನಿನ್ನ ಅಪ್ಪಾಜಿ ಹಣ ಅವರ ಕೈಗೆ ಸೇರ್ತಾ ಇದೆ
1: ಪ್ರಶಾಂತ್ ಯು ಆರ್ ರಿಯಲಿ ಗ್ರೇಟ್ ಇಸ್
0: ಗ್ರೇಟ್ ಗೀಟ್ ಎಲ್ಲ ಆಮೇಲೆ ಮೊದಲು ನೀನೊಂದು ಕೆಲಸ ಮಾಡು ಇದರಲ್ಲಿ 50,000 ರೂಪಾಯಿನ ಕಲ್ಪನನ ಮದುವೆಗೆ ಅಂತ ಅಪ್ಪಾಜಿ ಕೊಡು ಮಿಕ್ಕಿದ 11,000 ರೂಪಾಯಿನ ನಿನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಬಿಡು
1: ಪ್ರಶಾಂತ್ ನನಗೆ ನಂಬೋಕೆ ಆಗ್ತಾ ಇಲ್ಲ ರೀ ಏನ್ ಮನಸ್ಸಿ ನಿಮ್ದು ನೆನ್ನೆ ನಾನು ನಿಮ್ಮ ಬಗ್ಗೆ ಏನೇನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ
0: ನೋಡು ಮರಿ ಮೊದಲೇ ರಿಟೈರ್ ಆಗಿರೋ ಮೇಷ್ಟ್ರು ನಮ್ಮ ಮಾವ ಪ್ರಾವಿಡೆಂಟ್ ಫಂಡ್ ನಿಂದ ಬಂದ ಹಣದಿಂದ ಮೊದಲ ಮಗಳು ಮದುವೆ ನಡೆಸಿಕೊಟ್ಟು ಮಾವ ಎರಡನೇ ಮಗಳು ಮದುವೆ ವೇಳೆಗೆ ಹೊಲಾಗಿಲ್ಲ ಮಾರಿ ಹಣ ಹೊಂದಿಸಿದ್ರೆ ಮೂರನೇ ಮಗಳು ಮದುವೆ ಹೊತ್ತಿಗೆ ಮನೆ ಹಿತ್ತಲನ್ನೇ ಮಾರಬೇಕಾಗುತ್ತೆ ಅಂತ ಆವತ್ತೇ ನನಗೆ ಗೊತ್ತಿತ್ತು ಅದಕ್ಕೆ ಹೀಗೊಂದು ಯೋಜನೆ ಹಾಕೊಂಡಿದ್ದೆ ನೋಡ್ದ್ಯಾ ಮಣಿ ಹೇಗಿದೆ ಈ ಮಾಸ್ಟರ್ ಪ್ಲಾನು
1: ತುಂಬಾ ಚೆನ್ನಾಗಿದೆ ರೀ

0: ಪ್ರಶಾಂತ್, ನಮ್ಮ ಅಪ್ಪಾಜಿಗಿದ್ ಗೊತ್ತಾದ್ರೆ ಅದೆಷ್ಟು ಖುಷಿ ಪಡ್ತಾರೆ ಗೊತ್ತಾ? ದೇವರಂತ ಅಳಿಯ ಸಿಕ್ಕಿದ್ರು ಅಂತ.
1: ಕವಿ, ನಾನು ಮೂಲತಃ ವರದಕ್ಷಿಣೆ ಕೊಡೋದನ್ನ ತೆಗೆದುಕೊಳ್ಳೋದನ್ನ ಬಲವಾಗಿ ವಿರೋಧಿಸ್ತೀನಿ. ಆದ್ರೆ ಈ ಪದ್ಧತಿ ನಾಶವಾಗಬೇಕಾದ್ರೆ ವಿದ್ಯಾವಂತ ಯುವಕರು ಇದ್ರ ವಿರುದ್ಧ ಹೋರಾಡಬೇಕು.
2: ವೆಲ್ ಸೆಡ್ ಮಿಸ್ಟರ್ ಪ್ರಶಾಂತ್, ವೆಲ್ ಸೆಡ್.
1: ನೀವು ಯಾರು ಗೊತ್ತಾಗ್ಲಿಲ್ಲ.
2: ನಾನು ರಾಮು ಅಂತ, ನಿಮ್ಮ ಕಲ್ಪನಾ ಅವರ ಭಾವಿಪತಿ.
1: ಓ,
2: ನಾವೆಲ್ಲ ಬಂದು ಬಹಳ ಹೊತ್ತಾಯ್ತು.
1: ಪ್ಲೀಸ್ ಟು ಮೀಟ್ ಯು, ಬನ್ನಿ, ಒಳಗೆ ಬನ್ನಿ. ಆದ್ರೆ ನಿಮಗೆ ನಮ್ಮನೆ ಹೇಗೆ ಗೊತ್ತಾಯ್ತು?
2: ಹಾ, ನಾನು, ನಮ್ಮ ತಾಯಿ, ನಿಮ್ಮ ಮಾವನವರೆಲ್ಲ ನಿಮ್ಮ ಮನೆ ನೋಡಕ್ಕಂತ ಬಂದ್ವಿ. ನಾವು ಗೇಟ್ ಹತ್ರ ಬರ್ತಾ ಇರ್ಬೇಕಾದ್ರೆ ನಿಮ್ಮ ಮಾತುಕತೆ ಜೋರಾಗಿ ಕೇಳಿಸ್ತಾ ಇತ್ತು.
1: ಓ,
2: ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಆಚೆನೆ ನಿಂತಿದ್ವಿ. ನಿಮ್ಮಿಬ್ಬರ ಸಂಭಾಷಣೆ ಪೂರ್ತಿ ಕೇಳಿಸ್ತು.
3: ಹೌದು ಪ್ರಶಾಂತ್, ನಿಜಕ್ಕೂ ನೀನು ತುಂಬ ದೊಡ್ಡ ಮನುಷ್ಯಪ್ಪ. ನಿನ್ನಂಥ ಅಳಿಯನ್ನು ಪಡೆದ ನಾನೇ ಧನ್ಯ.
1: ಓ, ತುಂಬ ದೊಡ್ಡ ಮಾತಾಡ್ತಿದ್ದೀರ ಮಾವ.
2: ಇಲ್ಲ ಮಿಸ್ಟರ್ ಪ್ರಶಾಂತ್, ಅವರ ಮಾತಲ್ಲಿ ಯಾವ ಉತ್ಪ್ರೇಕ್ಷನೂ ಇಲ್ಲ. ನನಗೆ ಈ ಅದ್ದೂರಿ ಆಡಂಬರಗಳಲ್ಲಿ ಇಷ್ಟ ಇಲ್ಲದೆ ಹೋದರೂ ನಮ್ಮ ತಾಯಿಯವರ ಮನಸ್ಸಿಗೆ ಬೇಜಾರಾಗೋದು ಬೇಡ ಅಂತ ಸುಮ್ಮನಿದ್ದೆ. ಆದರೆ ಈಗ ಯಾರೇ ಬೇಜಾರು ಪಟ್ಕೊಂಡ್ರು ಪರವಾಗಿಲ್ಲ, ನಾನು ಮಾತ್ರ ಸರಳವಾಗಿ ನಿಮ್ಮ ನಾದಿನಿಯನ್ನು ಮದುವೆಯಾಗೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೇ ನಾನು ವರದಕ್ಷಿಣೆ ಖಂಡಿತ ತಗೊಳ್ಳೋದಿಲ್ಲ. ಏನು ಹೇಳ್ತೀಯಮ್ಮ?
0: ನಿನ್ನಿಷ್ಟನೇ ನನ್ನಿಷ್ಟಪ್ಪ. ನಮ್ಮ ಪ್ರಶಾಂತ್ ಅಂಥ ಯುವಕರು ನಮ್ಮಂಥ ಹಿರಿಯರ ಕಣ್ಣು ತೆರೆಸುವಂಥ ಮಾರ್ಗದರ್ಶಿಗಳು. ಅಂಥವರು ಇಂದಿನ ಸಮಾಜದ ಕಣ್ಣುಗಳಿದ್ದಾಗೆ. ನೀನು ಇಂಥ ಏಕಸೂತ್ರವನ್ನು ಅನುಸರಿಸ್ತೀನಿ ಅಂದರೆ ನಾನು ಬೇಡ ಅಂತೀನಾ?

ಎನ್ನೇಬಿ ಮೋಗ್ರಾಲ್ ಪುತ್ತೂರ್ ಅವರ ಸಣ್ಣ ಕಥೆಯನ್ನು ಬಾನುಲಿಗೆ ಅಳವಡಿಸಿದವರು ಬಿ ಎನ್ ಸತ್ಯನಾರಾಯಣ. ಪಾತ್ರವಹಿಸಿದ ಕಲಾವಿದರು ಜಿ ಎಸ್ ಜಾನಕಿ, ಮೈತ್ರೇಯಿ ಕೆ ಜಾಗೀರ್ದಾರ್, ಎಚ್ ವಿ ಪ್ರಕಾಶ್, ಎಚ್ ಎನ್ ಆನಂದಮೂರ್ತಿ ಹಾಗೂ ನಾರಾಯಣ ಎಂ ಭಟ್. ನಿರ್ದೇಶನ ಎ ಆರ್ ಗೋಪಾಲನಾಯಕ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ವಿಭಾಗದಿಂದ ಬಿತ್ತರಗೊಂಡಿತು.

0: ಆರೋಗ್ಯ ಸಂಚಿಕೆ, ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು. ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು, ದಂತ ವೈದ್ಯರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ನಾವು ದಂತ ವಿಷಯವಾಗಿ ಅನೇಕ ವಿಚಾರಗಳನ್ನು, ಅಂದರೆ ಅದರ ವಿವಿಧ ರೂಪಗಳು, ದಂತ ಚಿಕಿತ್ಸೆ ಅಂತಂತಂದರೆ ಜನರಿಗೆ ರೂಟ್ ಕ್ಯಾನಲಿಂಗು, ಹಲ್ಲು ತುಂಬಿಸೋದು ಅಂತ ಇಷ್ಟಿಷ್ಟೇ ಕೆಲವು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ. ಹಲ್ಲು ಬಿದ್ದಾಗ ಇನ್ನೊಂದು ಹಲ್ಲು ಹಾಕ್ಸಿದ್ರೆ ಆಯಿತು ಅಂತಂಥೇಳಿ. ಆದರೆ ಬಹಳಷ್ಟು ವಿಷಯಗಳು ಇದರಲ್ಲಿವೆ. ಈ ರೀತಿಯಾಗಿ ದಂತ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಹೋದಾಗ ಅವರದ್ದು ತಮ್ಮದೇ ಆದಂಥ ಕೆಲವು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ತಪ್ಪು ಕಲ್ಪನೆಗಳು ಏನೇನು ಇರ್ತವೆ, ಇದನ್ನು ಹೋಗಲಾಡಿಸ್ಬೇಕಂತಂದರೆ ಯಾವ ರೀತಿ ದಂತ ಚಿಕಿತ್ಸೆಯನ್ನು ನಾವು ಪಡಿಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ. ಡಾಕ್ಟರ್ ಆತ್ಮಾನಂದ್ ಅವರೇ, ನಮಗೆ ಹೇಳಿ, ಜನರಲ್ಲಿ ಏನಾದರೂ ಈ ರೀತಿ ತಪ್ಪು ಕಲ್ಪನೆಗಳು ಇದೆಯಾ?
2: ಇದರಲ್ಲಿ ನಾವು ಚಿಕಿತ್ಸೆಯ ಕುರಿತು ಒಂದು ತಪ್ಪು ಕಲ್ಪನೆ ಮತ್ತು ಮೌಢ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಪ್ಪು ಕಲ್ಪನೆಗಳಂದ್ರೆ ಏನು ಮತ್ತು ಮೌಢ್ಯತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೌಢ್ಯತೆ ಅಂತಂದ್ರೆ ನಾವು ಆ ಒಂದು ಪರ್ಟಿಕ್ಯುಲರ್ ಪರಿಸರ ಅಥವಾ ಒಂದು ಸಿಚುವೇಶನ್ ಒಳಗೆ ಇರಲ್ಲ, ಬೇರೆಯವರು ಹೇಳಿದ್ರೆ ನಾವು ಕೇಳ್ತೀವಿ, ಅದು ಕೇಳಿ ಕೇಳಿ ಒಬ್ರು ಕೊಟ್ಟಿರುವಂತಹ ಮಾಹಿತಿಯನ್ನ ಮತ್ತಿನ್ನೊಬ್ರಿಗೆ ನಾವು ನೀಡ್ತೀವಿ, ಅದನ್ನ ಜನರು ನಂಬ್ತಾರೆ, ಅದನ್ನ ನಾವು ಮೌಢ್ಯತೆ ಅಂತ ಹೇಳ್ತೀವಿ.
1: ಅಂದ್ರೆ ಬಾಯಿಯಿಂದ ಬಾಯಿಗೆ ಏನೇನೋ ಹೇಳಿದ್ದನ್ನ ಕೇಳ್ತಾ ಅದನ್ನ ಅನುಸರಿಸೋದು.
2: ಹೌದು.
1: ಆದ್ರಿಂದ ಸಾಕಷ್ಟು ಅನಾಹುತಗಳಾಗತ್ತೆ. ಆದ್ರೆ ಏನಂದ್ರೆ ಮಾನಸಿಕವಾಗಿ ಅವರು ಹೇಳಿದ್ದಕ್ಕೆ ಅಥವಾ ಅವರು ಎಲ್ಲೋ ಒಂದು ದಾರಿ ತೋರಿಸಿದ್ದಕ್ಕೆ ಅಲ್ಲಿ ಹೋಗಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆರಾಮಾದೀವಿ ಅಂತ ಹೇಳಿ, ಮನುಷ್ಯನ ಮನಸ್ಸು ಎಷ್ಟಿದೆ ಅಂದ್ರೆ ಆ ತಪ್ಪು ಕಲ್ಪನೆ ಅದನ್ನು ಅನುಸರಿಸಿ ಅವನು ಗುಣ ಆದ ಅಂತಂತೇಳೋ ಆ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ. ಏನೇನು ಸರ್ ತಪ್ಪು ಕಲ್ಪನೆಗಳಲ್ಲಿ ಯಾವ್ಯಾವ ತಪ್ಪು ಕೆಲಸಗಳನ್ನ ಅಥವಾ ತಪ್ಪು ಚಿಕಿತ್ಸೆ ದಾರಿಗಳನ್ನ ತುಳಿತಾರೆ ಜನ?
2: ನೋಡಿ, ದಂತ ವೈದ್ಯಕೀಯ ಲೋಕದಲ್ಲಿ ಹಲವಾರು ವಿಭಾಗಗಳಿದ್ದು ಆ ವಿಭಾಗವಾರು ನಿಮಗೆ ಜನರು ಆ ವಿಭಾಗದಲ್ಲಿ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಏನು ತಪ್ಪು ಕಲ್ಪನೆಗಳಿದೆ ಅಂತ ನಾನು ವಿವರವಾಗಿ ಹೇಳ್ಕೊಂಡು. ಮೊದಲನೇ ವಿಭಾಗ ಬಂದ್ಬಿಟ್ಟು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆ ಅಥವಾ ನಾವು ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಈ ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗದಲ್ಲಿ ಮುಖ್ಯವಾಗಿ ಒಂದು ಮೂಲಭೂತ ಚಿಕಿತ್ಸೆ ಏನಂತಂದ್ರೆ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಟೂತ್ ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ಲು ಕೀಳಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಹಲ್ಲು ಕೀಳಿಸ್ಕೊಳ್ಳುವಂತಹ ಸಂದರ್ಭ ಎದಕ್ ಬರುತ್ತೆ ಅಂತಂದ್ರೆ ಅತಿಯಾಗಿ ಹಲ್ಲು ಹುಳು ಹಿಡಿತು ಅಂತಂದ್ರೆ ಅಥವಾ ಏನು ನೀವು ಎಲ್ಲಾದ್ರೂ ಬಿದ್ರ ಅಂತಂದ್ರೆ ಹಲ್ಲಿಗೆ ತುಂಬಾನೇ ಡ್ಯಾಮೇಜ್ ಆಯ್ತು ಅಂತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಹಲ್ಲು ಕೀಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಚಿಕಿತ್ಸೆಕ್ಕಿಂತ ಮುಂಚೆ ಜನರಲ್ಲಿ ಯಾವ ರೀತಿಯ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಂತಂದ್ರೆ ಹಲ್ಲಿ ಒಂದು ತಗ್ಸ್ಕೊಳ್ಳುವ ಚಿಕಿತ್ಸೆ ಕುರಿತು, ನಾವೆಲ್ಲಿ ಹಲ್ಲು ತಗ್ಸ್ಕೊಂಡ್ರೆ ಎಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡು ಬಿಡ್ತೀವಿ ಅಥವಾ ಎಲ್ಲಿ ನಾವು ನಮ್ಮ ಒಂದು ಹಿಯರಿಂಗ್ ಸೆನ್ಸ್ ಅಥವಾ ಕೇಳುವುದು ನಾವು ಏನಿರ್ತದ ಅದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಂದು ತಪ್ಪು ಕಲ್ಪನೆ ಜನರ ಒಳಗಿರ್ತದೆ. ಬಟ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತಹ ಅಂಗಾಂಗಗಳಾಗಿರಬಹುದು ಅಥವಾ ಯಾವುದೇ ನರಗಳಾಗಿರಬಹುದು ಅಥವಾ ಹಿಯರಿಂಗ್ ಕಿವಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಂಗಾಂಗ ಅಥವಾ ನರಗಳಾಗಿರಬಹುದು ಇವ್ಯಾವೂ ಕೂಡ ಬಾಯಲ್ಲಿ ಇರುವುದಿಲ್ಲ. ಹೀಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಟ್ರಾಕ್ಷನ್ ಅಂತ ಚಿಕಿತ್ಸೆಗೆ ಒಳಗಾದ್ರೆ ಅಂತಂದ್ರೆ ನಿಮಗೆ ಎಂತಹ ಒಂದು ಸಂದರ್ಭದಲ್ಲೂ ಕೂಡ ದೃಷ್ಟಿಯನ್ನು ಕಳ್ಕೊಳ್ಳೋದು ಅಥವಾ ಹಿಯರಿಂಗ್ ಲಾಸ್ ನಿಮ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗಕ್ಕೆ ಇರುವಂತಹ ಒಂದು ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಷಿಯಲ್ ಸರ್ಜರಿ ಅಂತ ನಾವು ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಪೆರಿಯೋಡಾಂಟಿಕ್ಸ್ ಅಂತ ಒಂದು ವಿಭಾಗ. ಪೆರಿಯೋಡಾಂಟಿಕ್ಸ್ ವಿಭಾಗ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಒಸಡು ಮತ್ತು ಒಸಡಿಗೆ ಅಂಟಿಕೊಂಡಿರುವಂತಹ ಅನಾರೋಗ್ಯದ ಬಗ್ಗೆ ಚಿಕಿತ್ಸೆ ಕೊಡುವಂತಹ ವಿಭಾಗ. ರೋಗಗಳು ಅಂತಂದ್ರೆ ಮೊದಲು ನಾವು ಬಾಯಲ್ಲಿ ಅಥವಾ ಹಲ್ಲು ಮತ್ತು ಒಸಡಿನ ನಡುವೆ ಜಮಾ ಆಗಿರುವಂತಹ ಕಿಟ್ಟು ಅದನ್ನ ಹೋಗಲಾಡಿಸುವಂತಹ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ, ಅದನ್ನ ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಜನರಲ್ಲಿ ಮುಖ್ಯವಾಗಿ ಒಂದು ತಪ್ಪು ಕಲ್ಪನೆ ಸ್ಕೇಲಿಂಗ್ ಚಿಕಿತ್ಸೆ ಕುರಿತು ಏನಿದೆ ಅಂತಂದ್ರೆ ಎಲ್ಲಿ ಸ್ಕೇಲಿಂಗ್ ಆದ ನಂತರ ಹಲ್ಲುಗಳು ನಮ್ ಸಡಿಲಾಗಿದೆ
1: ಸಡಿಲಾಗ್ಬಿಡ್ತವೆ
2: ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಅನ್ನ ಅವ್ರು ಇಟ್ಕೊಂತಾರೆ. ಬಟ್ ಯಾವುದೇ ಒಂದು ಸೈಂಟಿಫಿಕ್ ಪೇಪರ್ಸ್ ಆಗಿರಲಿ, ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಆಗಿರಲಿ, ಎಲ್ಲೂ ಪ್ರೂವ್ ಆಗಿಲ್ಲ ಏನಂತಂದ್ರೆ ನೀವು ಸ್ಕೇಲಿಂಗ್ ಮಾಡಿಸ್ಕೊಳ್ಳೋದಿಂತ ನಿಮ್ಮ ಹಲ್ಲುಗಳು
1: ಸಡಿಲಾಗ್ತವೆ ಅಂತ. ಹಂಗೇನಿಲ್ಲ, ಏನೂ ಆಗಲ್ಲ,
2: ಏನಂದ್ರೂ ಏನೂ ಆಗಲ್ಲ. ಬಟ್ ಬಹಳಷ್ಟು ಜನ ಅವರು ಸೆನ್ಸ್ ಮಾಡ್ತಾರೆ, ಯಾಕಂತಂದ್ರೆ ಈಗ ನಾವು ಹಲ್ಲು ಮತ್ತು ಒಸಿ ನಡಕ ಕಿಟ್ ಏನ್ ಕುಂತಿರ್ತದ ಅದು ಪ್ಲಾಕ್ ಅಂತ ನಾವು ಕರಿತೇವೆ. ಅದು ಪ್ಲಾಕ್ ತುಂಬಾನೇ ದಿನಗಳಿಂದ ಅಲ್ಲೇ ಕೂತು ಏನಾಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾಲ್ಕುಲಸ್ ಆಗಿ ಮಾರ್ಪಡುತ್ತೆ. ಅದು ಅಂದ್ರೆ ಕ್ಯಾಲ್ಕುಲಸ್ ಅಂದ್ರೆ ಅದು ಪ್ಲಾಕಿನ ಅತ್ಯಂತ ಗಟ್ಟಿಯಾದಂತಹ ಒಂದು ಫಾರ್ಮ್. ಅದು ಪ್ಲಾಕ್ ಅಂತಂದ್ರೆ ನೀವು ದಿನ ಮುಂಜಾನೆ ನೀವು ಏನು ಬ್ರಷ್ ಮಾಡ್ತಿರ್ತೀವಿ ಅವಾಗ ಒಂದ್ ಸ್ವಲ್ಪ ಹಳದಿ ಬಣ್ಣದ ಒಂಥರ ಪದರು ನಿಮ್ಮ ಹಲ್ಲಿನ ಮೇಲೆ ಅಂಟ್ಕೊಂಡಿರ್ತದೆ, ಅದು ಬಹಳ ಮೈನರ್ ಪ್ಲಾಕ್ ಅದು. ಬಟ್ ಅದೇ ಒಂದು ಜಮಾವಣೆ ಆಗಿ ಆಗಿ ಕ್ಯಾಲ್ಕುಲಸ್ ಅಂತ ಒಂದು ಫಾರ್ಮೇಶನ್ ಆಗುತ್ತೆ. ಅದು ಗಟ್ಟಿ ಕಲ್ ತರ ಇದ್ದಂಗೆ ಇರುತ್ತೆ. ಅದು ನೀವು ನಾರ್ಮಲಿ ಬ್ರಷ್ ಮಾಡಿದ್ರೆ ಈ ತರ ಹೋಗಲ್ಲ, ಅದು ಕ್ಯಾಲ್ಕುಲಸ್ ಪದಾರ್ಥದಲ್ಲಿ ಜಮಾವಣೆಗೊಂಡು ಅದು ಗಟ್ಟಿಯಾಗಿ ಕೂತ್ ಬಿಡುತ್ತೆ.
1: ಸೊ ಅದನ್ನ ತೆಗಿಬೇಕಾ?
2: ಅದನ್ನ ತೆಗಿಬೇಕು. ಅದನ್ನ
1: ತೆಗೆದ್ಬಿಟ್ಟು ಅಲ್ಲಿ ಏನ್ ಹಾಕ್ಬೇಕು?
2: ಅಲ್ಲಿ ಏನು ಹಾಕ್ಲಿಕ್ಕೆ ಬರಲ್ಲ,
1: ಹಾಕ್ಲಿಕ್ಕೆ ಬೇಡ. ಅಂದ್ರೆ ಈ ಒಸಡಿನ ಮಧ್ಯೆ ಏನೋ ಸೇರ್ಕೊಂಡಿರ್ತದೆ, ಅದನ್ನ ಖಾಲಿ ಮಾಡ್ತೀವಿ ನಾವು ಕಡ್ಡಿಗಳಿಂದ ಸ್ವಚ್ಛ ಮಾಡೋದಾಗ್ಲಿ, ಅಲ್ಲಿ ಸಿಕ್ಕಾಕೊಂಡಿದ್ದನ್ನ ತೆಗಿಲಿಕ್ಕೆ ಅಂತ ಹೋದಾಗ ಆ ಹಲ್ಲು ಸರಿ ಇರ್ತದೆ, ಗಟ್ಟಿ ಇರ್ತದೆ, ಆದ್ರೆ ಒಸಡಿನ ಮಧ್ಯೆ ಸಾಕಷ್ಟು ಗ್ಯಾಪ್ ಆಗಿ ಅಲ್ಲಿ ಏನೋ ಸಿಕ್ಕಾಕೊಂಡು ತುಂಬಾ ತೊಂದರೆ ಕೊಡುತ್ತೆ. ಸೊ ಒಸಡಿನ ಮಧ್ಯೆ ಏನ್ ತುಂಬಬೇಕಾಗಾರೆ?
2: ಒಸಡಿನ ಮಧ್ಯೆ ಅದು ಇದು ಗಮ್ಸ್ ಯಾವ ರೀತಿ ಇರಂತಂದ್ರೆ ನೀವು ಕ್ಯಾಲ್ಕುಲಸ್ ಇತ್ತಂತಂದ್ರೆ ಅದನ್ನ ನೀವು ಎಲಿಮಿನೇಟ್ ಮಾಡಿದ ನಂತರ ಒಸಡಿಗೆ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರುತ್ತೆ.
1: ಬರುತ್ತೆ
2: ಸೊ ನೀವು

0: ಕೇಲಿಂಗಾದ ನಂತರ ಒಂದ್ ಎರಡ್ ಮೂರ್ ದಿನದ ನಂತರ ಆ ವಸುಳು ತಂತಾನೆ ನಿರ್ದಿಷ್ಟವಾದಂತಹ ಜಾಗ ಅದಕ್ಕೆ ಏನಿರುತ್ತದೆ ಅದಕ್ಕೆ ಬಂದು ಅಟ್ಯಾಚ್ ಆಗ್ಬಿಡುತ್ತೆ.
1: ಡಾಕ್ಟರ್ ಒಳ್ಳೆ ಮಾತು ಹೇಳಿದ್ರಿ ನೀವು. ಎಷ್ಟೋ ಸಲ ಅಯ್ಯೋ ಇವತ್ತು ಈ ನಮೂನಿ ಹಲ್ಲು ನೋವಾಗಿದೆಯಲ್ಲ, ನಾಳೆ ಏನ್ ಮಾಡ್ಬೇಕು, ನಾನು ಹೆಂಗ್ ತಿನ್ಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರೆ. ಅವನು ಸಹಜವಾಗಿ ತನ್ನ ಏನೇನು ಕ್ರಿಯೆಗಳನ್ನ ತಿನ್ನೋದೆಲ್ಲ ಮಾಡ್ತಾರೆ, ಅಲ್ಲಿ ಏನೋ ತೊಂದರೆ ಬಂದಿರಲ್ಲ. ಸೊ ಭಯ ಪಟ್ಕೋಬಾರ್ದು, ಅದು ತಂತಾನೆ ಸರಿ ಆಗುತ್ತೆ ಅಂತ ಹೇಳಿ. ಆದ್ರೆ ಯಾವಾಗ ಭಯ ಪಟ್ಕೋಬೇಕಾಗತ್ತಂದ್ರೆ ಇನ್ನೇನು ದಿನ ದಿನ ಅದೇ ಆಗ್ತಾ ಇದೆ ನನಗೆ ಅಂತಂದಾಗ ವೈದ್ಯರ ಕಡೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ತಾವು ಹೇಳ್ದಂಗೆ ಅದು ಸಡಿಲ್ ಆದಂಗೆ ಆಗೋಲ್ಲ ಅಂತ ಅನ್ನೋದು ಈಗ ಇನ್ನೊಂದು ತಪ್ಪು ಕಲ್ಪನೆ, ಅದು ಅಲ್ಲ, ಅದು ಹಾಗೇನು ಅನ್ಕೋಬಾರ್ದು ಅಂತ ಹೇಳಿದ್ರಿ ತಾವು. ಮುಂದೆ
0: ಈಗ ಅದೇ ಒಂದು ಕ್ಯಾಲ್ಕುಲಸ್ ರಿಲೇಟೆಡ್ ಒಂದು ಜಿಂಜಾವೈಲಿಸ್ ಅಂತ ಕರೆಯಿರ್ತೀವಿ ನಾವು. ಈ ಸ್ಕೇಲಿಂಗ್ ಎಷ್ಟು ಮುಖ್ಯವಾದಂತಹ ಚಿಕಿತ್ಸೆ ಅಂತಂದ್ರೆ ಇದು ಬಹಳ ಬೇಸಿಕ್ ಚಿಕಿತ್ಸೆ ಇದು, ಆದ್ರೂ ಇದೆಷ್ಟು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರು, ಇದು ಪಿ ಜಿಂಜಾವೈಲಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ, ಇದು ನಿಮ್ಮ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗಿ ಹಾರ್ಟ್ ಅಲ್ಲಿ ಕೂಡ ಅದು ತನ್ನ ಒಂದು ಹಾರ್ಟಿಗೆ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಏನಿರ್ತಾವೆ ಅಲ್ಲಿ ಪ್ಲಾಕ್ ಫಾರ್ಮೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಅದು ನಿಮ್ಗೆ ಹಾರ್ಟಿಗೆ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಎಲ್ಲ ಸ್ವಲ್ಪ ನ್ಯಾರೋ ಡೌನ್ ಮಾಡ್ತಾವೆ. ನ್ಯಾರೋ ಅಂತಂದ್ರೆ ಒಂದು ಸಣ್ಣ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದು ಫ್ಯಾಟಿ ಡೆಪಾಸಿಷನ್ ಆಗಿರಬಹುದು ಅಥವಾ ಇದೊಂದು ಪ್ಲಾಕ್ ಡೆಪಾಸಿಷನ್ ಆಗಿರಬಹುದು. ಇದನ್ನ ನಾವು ವೈದ್ಯಕೀಯ ಒಂದು ಭಾಷೆಯಲ್ಲಿ ಅರ್ಥ್ರೋಸ್ಕ್ಲಿರೋಸಿಸ್ ಅಂತ ನಾವು ಕರಿತೀವಿ ಇದನ್ನ. ಈ ಅರ್ಥ್ರೋಸ್ಕ್ಲಿರೋಸಿಸ್ ಇಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೃದ್ರೋಗ ಕಾಯಿಲೆಗಳು, ಸ್ಟ್ರೋಕ್ ಕೂಡ ಆಗ್ಬಹುದು. ಅದು ಸಣ್ಣ ಚಿಕಿತ್ಸೆ,
1: ಅದು ಹೃದಯದ ಒಂದು ಸಮಸ್ಯೆಗೂ ಕಾರಣ ಆಗ್ಬಹುದು. ಅಂದ್ರೆ ಚಿಕಿತ್ಸೆ ಕೊಟ್ಟರೆ ಸರಿ ಆಗುತ್ತೆ ಅಂತ ಹೇಳಿ. ಅಂದ್ರೆ ತಪ್ಪು ಕಲ್ಪನೆ ಏನಿದೆ ಇದರಲ್ಲಿ?
0: ತಪ್ಪು ಕಲ್ಪನೆ ಅಂತಂದ್ರೆ ನೀವು ಜನರನ್ನ ಕೇಳಿಕೊಂಡು ಸಳ್ಳು ಸಡ್ಲಾಗ್ತಾವ ಅಂತ ನೀವು ಕೇಳಿ, ಅದಾದ ನಂತರ ನಿಮ್ಮನ್ನ ನೀವು ಲೈಕ್ ಇಂತಹ ಹೃದ್ರೋಗಕ್ಕೆ ನೀವೆಲ್ಲ ಎಕ್ಸ್ಪೋಸ್ ಆಗ್ತಿದ್ರಿ ನೀವು.
1: ಅಂದ್ರೆ ಚಿಕಿತ್ಸೆ ಕೊಡದೇನೆ ಹಾಗೆ ಬಿಟ್ರೆ ಅಥವಾ ಬೇರೆ ಯಾವುದೋ ಮಾರ್ಗದಿಂದ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಹೋದ್ರೆ ಏನಾದ್ರೂ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಇನ್ನು ಯಾವ ತಪ್ಪು ಕಲ್ಪನೆ ಇದೆ?
0: ಇನ್ನು ವಕ್ರದಂತ ಚಿಕಿತ್ಸೆ, ಇದಕ್ಕೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂತಂದ್ರೆ, ಸುಮಾರು 12-14 ವರ್ಷಗಳಾದ ನಂತರ ನೀವು ವಕ್ರದಂತ ಚಿಕಿತ್ಸೆ ತಗೋಬಹುದು ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಒಂದು ಅಡ್ವಾನ್ಸ್ಮೆಂಟ್ ಬಂದಿರೋ ಕಾರಣ ಈಗ 7-8 ವಯಸ್ಸಿನ ಮಕ್ಕಳು ಇರ್ತಾರೆ, ಅವ್ರಿಗೂ ನೀವು ವಕ್ರದಂತ ಚಿಕಿತ್ಸೆನೇ ನೀವು ಕೊಡಬಹುದು. ಯೂಶುವಲಿ ಆರ್ಥೋಡಾಂಟಿಕ್ಸ್ ಅಂತ ನಾವು ಕರಿತೀವಲ್ಲ, ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಈ ವಿಭಾಗದಲ್ಲಿ ಒಂದು ಡೆಂಟಲ್ ಡಿಫಾರ್ಮೇಷನ್ ಮತ್ತೆ ಇನ್ನೊಂದು ಸ್ಕೆಲಿಟಲ್ ಡಿಫಾರ್ಮೇಷನ್ ಅಂತ ಇರುತ್ತೆ. ಸೊ ಇದನ್ನ ನಾವು ಡಿಫಾರ್ಮೇಷನ್ ನಾವು ಕರೆಕ್ಷನ್ ಮಾಡ್ಬೇಕಂತಂದ್ರೆ, ಸುಮಾರು 7-8 ವಯಸ್ಸಿನ ಮಕ್ಕಳನ್ನ ನಾವು ಸ್ಕೆಲಿಟಲ್ ಡಿಫಾರ್ಮೇಷನ್ ನಾವು ಅವಾಗಲೇ ಕರೆಕ್ಷನ್ ಮಾಡಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರು ತಂತಿ ಹಾಕೊಳ್ಳಿಕ್ಕೂ ಲೈಕ್ ಸಂದರ್ಭ ಬರ್ಲಿಕ್ಕೆ
1: ಅನುಕೂಲ ಆಗುತ್ತೆ. ಅವಾಗಲಿಂದನೇ ಬೇಕಾದ್ರೆ ಅದನ್ನ ಸರಿಯಾಗಿ ಚೆಕಪ್ ಮಾಡಿ ಸರಿ ಮಾಡಿಸ್ಕೋಬೇಕು. ಆಫ್ ಕೋರ್ಸ್ ಅಂದ್ರೆ ಹಲ್ಲುಗಳು ಬೀಳ್ತವೆ, ಮುಂದೆ ಅದು ಬದಲಾವಣೆ ಆಗ್ತಿರ್ತವೆ, ಹಾಗಾಗಿ ಏನು ಮಾಡಲ್ಲ ಅಂತ ನೀವು ವೈದ್ಯರು ಕೂಡ ಆದಷ್ಟು ಅದನ್ನ ನಂತರ ಹಾಕ್ಸ್ಕೋಬೇಕು ಅಂತ ಆಗ್ಲಿ ಅಂತ ಏನೋ ಹೇಳ್ತೀರಿ. ಈಗ ಹಾಕ್ಸಿದ ನಂತರ ಆಗ್ಲಿ ಅಥವಾ ಹಾಕ್ಸೋ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಇರ್ತವೆ ಇದರಿಂದ. ಏ ಇಲ್ಲ ಆಮೇಲೆ ಹಾಕ್ಸಕ್ ಬರಲ್ಲ ಅಂತ ಹೇಳಿ ಒಂದ್ ಮಾತು ಹೇಳಿದ್ರು, ಈಗ ನೀವು ಹೇಳಿದ್ರಿ ಬಹಳ ಖುಷಿ ಆಗತ್ತೆ. ವೈದ್ಯಕೀಯ ಅಭಿವೃದ್ಧಿ ಆದಂಗಾದಂಗೆ ಎಲ್ಲವನ್ನು ಯಾರಾದ್ರೂ ಕೂಡ ಹಾಕ್ಸ್ಕೋಬಹುದು, ಚಿಕಿತ್ಸೆಯನ್ನು ಮಾಡಿಕೊಳ್ಳೇಬಹುದು. ಆ ಕ್ಲಿಪ್ ಅನ್ನ 40 ವರ್ಷದವರೆಗೂ ಬೇಕಾದ್ರೆ ಹಾಕೋಬಹುದು ಅಂತಂದಂಗಾಯ್ತು. ಈಗ ಏನೇನು ಈ ತಪ್ಪು ಕಲ್ಪನೆಗಳು ಈಗ ಇದನ್ನ ಹಾಕ್ಸೋದ್ರಿಂದ ಹಿಂಗಾಗತ್ತೆ, ಅದು ಒಂದ್ ಯಾವ್ದೋ ಹಲ್ಲು ಕೀಳ್ತಾರೆ ಅದರಿಂದ ಏನೇನೋ ಆಗತ್ತೆ ಅಂತ ಹೇಳಿ ಹೇಳ್ತಾರಲ್ಲ.
0: ಮೊದಲೇದಾಗಿ ರೋಗಿಗಳು ಏನ್ ಬರ್ತಾರೆ ನನ್ನ ಹತ್ರ, ಅವರಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ಇದು ವಕ್ರದಂತ ಚಿಕಿತ್ಸೆ ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಆಗುವಂತ ಚಿಕಿತ್ಸೆ ಅನ್ಕೊಂಡ್ ಬರ್ತಾರೆ.
1: ಹೌದು,
0: ಆದ್ರೆ ಇದು ಇಟ್ ವಿಲ್ ಡಿಪೆಂಡ್ ಆನ್ ದ ಲೈಕ್ ಡೆಂಟಲ್ ಡಿಫಾರ್ಮಿಟೀಸ್, ಎಷ್ಟು ವಕ್ರವಾಗಿರುತ್ತಲ್ಲ ಅಷ್ಟೇ ಅದು ಟೈಮ್ ತಗೊಳುತ್ತೆ ಮಾಡುವಾಗ.
1: ಹೌದಾ? ಸೊ ಇಂತಿಷ್ಟು ತಿಂಗಳ ಕಾಲ ನೀವು ಟ್ರೀಟ್ಮೆಂಟ್ ಬರಬೇಕಾಗತ್ತೆ ಅಂತ ಹೇಳಿ ಅದನ್ನ ನೀವು ಸ್ವಲ್ಪ ಸರಿಪಡಿಸ್ತಾ ಹೋಗ್ತಾ ಇರ್ತೀವಿ.
0: ಹೌದು,
1: ಸಾಮಾನ್ಯವಾಗಿ ಇದಕ್ಕೆ ಜಾಸ್ತಿ ದೀರ್ಘಾವಧಿ ಚಿಕಿತ್ಸೆನೆ ಬೇಕು, ಆದ್ರೆ ಕಡಿಮೆ ಅವಧಿನಲ್ಲಿ ಇದು ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಅವ್ರು ಹೆಂಗ್ ಅನ್ಕೋತಾರೆ, ಯಾವ ಕಾರಣಕ್ಕಾಗಿ?
0: ಯಾಕಂತಂದ್ರೆ ಲೈಕ್ ಏನು ನಮ್ಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ, ಮಾಯ ಆಗೋದು ಏನು ಬೇಕಾಗೇನಿಲ್ಲ, ಹೀಗಾಗಿ ಡಾಕ್ಟರ್ ಕಡೆ ಹೋದ ನಂತರ ಜಲ್ದಿ ಅವ್ರು ಮಾಡಿಕೊಟ್ಟು ಬಿಡ್ತಾರೆ ಅವರು. ಆ ರೀತಿಯಾದಂತಹ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಹೆಚ್ಚು ಜನರು ಏನ್ ಒಂದು ತಪ್ಪು ಕಲ್ಪನೆ ಅಂತಂದ್ರೆ, ಇದೇ ಒಂದು ತಪ್ಪು ಕಲ್ಪನೆಯಿಂದ ಮದುವೆಗೆ ವಯಸ್ಸಿಗೆ ಬಂದಿರಂತಹ ಹೆಣ್ಮಕ್ಳು ಅವ್ರ ಮನೆಯೊಳಗೆ ಯಾವಾಗ ಗಂಡು ನೋಡಕೋದು ಶುರು ಮಾಡ್ತಾರೆ ಅಂತವರೆಲ್ಲ ಸ್ವಲ್ಪ ನಮ್ಮ ಹತ್ರ ಬಂದಿರ್ತಾರೆ, ಮಗಳಿಗೆ ಇನ್ನೊಂದ್ 2-3 ತಿಂಗಳು ಬಿಟ್ಟು ಮದುವೆ ಮಾಡೋದೈತಿ,
1: ಅರ್ಜೆಂಟ್ ಸರಿಯಾಗಬೇಕು,
0: ಈಕಿ ಒಂದ್
1: ಕಾಣಬೇಕು,
0: ಈಕಿ ಒಂದ್ ಸ್ವಲ್ಪ ಫೋಟೋ
1: ದೋಸ್ತರು ಅಂದ್ಬಿಟ್ಟಿರ್ತಾರೆ ಹಲ್ಲಿನಿಂದ ಸ್ವಲ್ಪ ಯಾಕೋ ಮುಂದಿದಂಗ ನೋಡು ಅಂತ,
0: ಒಂದ್ ಸ್ವಲ್ಪ ಫೋಟೋಗಳನ್ನ ಹಾಕ್ರೆ ಸ್ವಲ್ಪ ನಗು ಚಲೋ ಕಾಣಬೇಕು, ಈ ರೀತಿಯಾದಂತಹ ಮಾತುಗಳನ್ನ ಒಂದು ಇದನ್ನ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಬಟ್ ಒಂದು ಮಾತೇನಂತಂದ್ರೆ, ನಾನಂತಲ್ಲ ಒಂದು 10-15 ತಗೊಂಡಿರೋ ಡಾಕ್ಟರ್ನು ಅಲ್ಲ, ಹರಿಬ್ರಹ್ಮ ಬಂದ್ರು ಕೂಡ ಕಡಿಮೆ ಅವಧಿಯಲ್ಲಿ ಸರಿ ಮಾಡಕ್ಕಾಗಲ್ಲ. ಮತ್ತು ಇನ್ನೊಂದು ಒಂದು ಪ್ರಾಕ್ಟೀಸ್ ಇದು, ನಾನು ತಪ್ಪು ಕಲ್ಪನೆ ಅಂತ ಹೇಳಕ್ ಬರಂಗಿಲ್ಲ, ಜನರ ಒಂದು ರೂಢಿ ಏನಂತಂದ್ರೆ, ಯಾವಾಗ ಅವರು ತಂತಿ ಬ್ರೇಸಸ್ ಅಥವಾ ಅಲೈನರ್ಸ್ ಈ ರೀತಿಯಾದಂತಹ ಒಂದು ವಕ್ರದಂತ ಚಿಕಿತ್ಸೆಗೆ ಯೂಸ್ ಆಗುವಂತಹ ಉಪಕರಣಗಳೇನದಾವ ಇವನ್ನೆಲ್ಲ ಅವ್ರು ಬಾಯಿಗಳ ಹಾಕೊಂಡಾದ ನಂತರ ಒಂದು ಸಮಯದಲ್ಲಿ ಅದು ಎಲ್ಲ ಕರೆಕ್ಟ್ ಆಗುತ್ತೆ ಅದು. ಬಟ್ ದೇರ್ ವಿಲ್ ಬಿ ಎ ಚಾನ್ಸಸ್ ಆಫ್ ರಿಲ್ಯಾಪ್ಸ್, ಒಂದು ಕೊರೆ ಹಲ್ಲು ವಕ್ರದಂತವಾಗಿ ವಕ್ರವಾಗಿ ಬೆಳೆದಿರ್ತದೆ, ಅದನ್ನು ಕರೆಕ್ಟ್ ಆಗಿ ಅದರ ಒಂದು ಜಾಗದಲ್ಲಿ ನಾವು ತಂದಿಡ್ತೀವಿ. ಇಟ್ಟಾದ ನಂತರ ಒಂದು ರಿಟೈನರ್ ಅಂತ ಉಪಕರಣ ಬರುತ್ತೆ, ಅದನ್ನ ಅಟ್ಲೀಸ್ಟ್ ನೀವು ಮತ್ತೆ ಒಂದು 6-7 ನೀವು ಹಾಕೊಳ್ಳೇಬೇಕಾಗುತ್ತೆ. ಇಲ್ಲಿಕಂದ್ರೆ ಮತ್ತದ್ರ ನೈಜ ಜಾಗ ಏನಿರ್ತಲ್ಲ ಅದೇ ಜಾಗಕ್ಕೆ ಹೋಗ್ಬಿಡುತ್ತೆ.

0: ಆವಾಗ ಚಿಕಿತ್ಸೆ ಸರಿಯಾಗಲಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತಂದಿದ್ದಾರೆ.
1: ಮತ್ತು
0: ಸರಿಯಾದ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಪಾಲಿಸಬೇಕು.
2: ಹೌದು.
1: ಮತ್ತಿನ್ನು ಒಂದು ಕೃತಕ ದಂತ ವಿಭಾಗ ಅಂತ ಇದೆ, ಅಂದ್ರೆ ಪ್ರೊಸ್ಟೋಡಾಂಟಿಕ್ಸ್ ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ಮುಖ್ಯವಾಗಿ ನಾನೇ ಲೈಕ್ ಕೇಳಿರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಜನರು ಏನಂತಂದ್ರೆ, ಕೆಲವೊಬ್ಬರದ್ದು ಬಾಯಿ ನೋಡಿದ್ರಂತಂದ್ರೆ ಯಾವುದೇ ರೀತಿಯಾದಂತಹ ಹಲ್ಲುಗಳಿರಲ್ಲ. ಸೊ ಅವರಿಗೆ ನಾವು ಏನ್ ಕೊಡಬೇಕಾಗ್ತದೆ ಚಿಕಿತ್ಸೆ ರೂಪದಲ್ಲಿ ಅಂದ್ರೆ ಹಲ್ಲಿನ ಸೆಟ್ ಕೊಡಬೇಕಾಗ್ತದೆ. ಸೊ ಹಲ್ಲಿನ ಸೆಟ್ ತಗೊಳ್ಳುವ ಮುಂದಾಗ ಅವ್ರು ಯಾವ ರೀತಿ ಒಂದು ಮುಜುಗರಕ್ಕೆ ಒಂದು ಒಳಗಾಗ್ತಾರಂತಂದ್ರೆ, ಅವರು ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ನಾವು ಯಾವುದೋ ಡೆಡ್ ಬಾಡಿದ ಹಲ್ಲು ತಗೊಂಡು ಅವ್ರ ಬಾಯಿ ಒಳಗಾಗ್ತಿದೀವಿ, ಅಥವಾ ಯಾವುದೇ ಒಂದು ಪ್ರಾಣಿಯ ಹಲ್ಲನ್ನ ನಾವು ತಗೊಂಡು ಅದಕ್ಕೆ ನಾವು ಮನುಷ್ಯನ ಹಲ್ಲಿಗೆ ಒಂದು ಶೇಪ್ ಅನ್ನ ಕೊಟ್ಟು ಅವ್ರ ಬಾಯಲ್ಲಿ ಹಾಕ್ತಿದೀವಿ ಅಂತ ಒಂದು ತಪ್ಪು ಕಲ್ಪನೆ. ಇದೇ ಒಂದು ತಪ್ಪು ಕಲ್ಪನೆಯಿಂದ ಎಷ್ಟೋ ಜನ ಪಾಪ ಇನ್ನೂ ರಾಗಿ ಗಂಜಿ ಒಳಗೆ ಬದುಕ್ಬಿಟ್ಟಾರ, ಲಿಕ್ವಿಡ್ ಫುಡ್ ಒಳಗೆ ಬದುಕ್ಬಿಟ್ಟಾರ ಅವರು. ಜನರ ಮಾತಿಂದ ಮಾತು ಅವರು ವೈದ್ಯರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತ ಹೆದರಿಸಿ ಈ ರೀತಿಯಾದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಮೌಢ್ಯತೆ ಅವ್ರ ತಲೆ ಒಳಗೆ ತುಂಬಿಬಿಡ್ತಾರೆ.
0: ನೋಡಿದ್ರೆ ನೀವು ಆ ವ್ಯಕ್ತಿಯ ಹಲ್ಲಿನ ಆಕಾರಕ್ಕೆ ಅನುಗುಣವಾಗಿ ನೀವೇ ಅದನ್ನ ತಯಾರಿಸ್ತೀರಿ.
1: ಹೌದು, ಅದು ಎಲ್ಲಾ ಪ್ಯೂರ್ಲಿ ಲ್ಯಾಬ್ ಮೇಡ್ ಇರುತ್ತೆ. ಅಕ್ರಿಲಿಕ್ ಅಂತ ಒಂದು ಮಟೀರಿಯಲ್ ಬರುತ್ತೆ, ಆ ಮಟೀರಿಯಲ್ ಇಂದ ನಾವು ಮಾಡ್ತೀವಿ. ಅದು ಲ್ಯಾಬ್ ಗ್ರೋನ್ ಮಟೀರಿಯಲ್ ಅದು ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ತ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳ ಹಲ್ಲನ್ನು ನಿಮ್ಮ ಬಾಯಲ್ಲಿ ನಾವು ಹಾಕಲ್ಲ.
0: ಈಗ ಕಣ್ಣು ಕಾಣದೇ ಇರೋರಿಗೆ ಅದು ಆ ಕಣ್ಣಿನ ದೃಷ್ಟಿ ಹೋಗಿರ್ತದೆ, ಅದು ಒಂಥರ ಮುಚ್ಚಿದಂಗಾದಾಗ ಆ ಜಾಗದಲ್ಲಿ ಇನ್ನೊಂದು ಕೃತಕ ಕಣ್ಣನ್ನ ಕೂರಿಸಿ ಅದು ನೋಡ್ಲಿಕ್ಕೆ ಅಂದವಾಗಿ ಕಾಣಿಸ್ಬೇಕು. ಅದು ಆಕ್ಚುಲಿ ದೃಷ್ಟಿ ಇರಲ್ಲ, ಬಟ್ ನೋಡ್ಲಿಕ್ಕೆ ಚಂದ ಇರಲ್ಲ ಅಂತ ಹೇಳಿ ಅದನ್ನ ಹಾಕ್ಸಿದ್ದೆಲ್ಲ ನೋಡ್ತೀವಿ ನಾವು. ಆದ್ರೆ ದಂತದ್ದು ಹಂಗಲ್ಲ, ಅದು ಅವರಿಗಾಗಿನೇ ಎಕ್ಸ್ಕ್ಲೂಸಿವ್ಲಿ ಅವರಿಗಾಗಿ ತಯಾರು ಮಾಡಿರೋಂಥದ್ದು ಆಗತ್ತೆ, ಹಾಗೇನೆ ಅನ್ಕೋಬಾರ್ದು ಅಂತ ಹೇಳಿ.
1: ಇಲ್ಲಿ
0: ಮತ್ತೆ ಸರ್
1: ಜನರ ಒಂದು ನಾನು ತಪ್ಪು ಕಲ್ಪನೆ ಅಂತ ಹೇಳಿಕನು ಬರಲ್ಲ, ಯಾಕಂತಂದ್ರೆ ಜನರದೊಂದು ಅದೊಂದು ಅನುಭವ. ಯಾಕಂತಂದ್ರೆ ಈಗ ನಿಮ್ಗೆ ಯಾರಾದ್ರೂ ನಿಮ್ಗೆ ಐ ಡೊನೇಟ್ ಮಾಡ್ತಾರಂತಂದ್ರೆ ಅದು ಡೆಡ್ ಬಾಡಿದ ಒಂದು ಐಸ್ ತಗೊಂತೀವಿ. ಸೊ ಹೀಗಾಗಿ ಅವರು ಏನಾರ ಹಲ್ಲು
0: ಹಾಕೋಬೇಕಾದ್ರೆ ಹೌದಲ್ಲ. ಅಂದ್ರೆ ಈ ಕೃತಕವಾಗಿ ಯಾವ್ದೇ ಹಲ್ಲುಗಳನ್ನ ನೀವು ತಗೊಳ್ಳೋದಲ್ಲ ತಾನೆ,
1: ತಗೊಳ್ಳೋದಿಲ್ಲ,
0: ತಗೊಳಕ್ ಬರೋದಿಲ್ಲ. ಬಿಕಾಸ್ ಯಾರ್ಯಾರದು ಹಲ್ಲು ಇರ್ತದೆ ಅಥವಾ ಅಷ್ಟು ಜಾಗ ಇದೆ ಅಂತಕೊಂಡು ಇರ್ಲಿ ನಡೀತದೆ ಅಂತಕೊಂಡು ಅಡ್ಜಸ್ಟ್ ಮಾಡಕ್ ಬರಲ್ಲ.
1: ಹೇಗೆ ಹುಟ್ಟಿನಾಗಿಂತ ಪ್ರತಿಯೊಬ್ಬರಿಗೂ ಫಿಂಗರ್ ಪ್ರಿಂಟ್ಸ್ ಬೇರೆ ಇರುತ್ತೆ, ಚರ್ಮದ ಬಣ್ಣ ಬೇರೆ ಇರುತ್ತೆ, ಒಂದು ಕೂದಲಿನ ಬಣ್ಣ ಬೇರೆ ಇರುತ್ತಲ್ಲ, ಅದೇ ರೀತಿ ಎಲ್ಲರ ಬಾಯಲ್ಲೂ ಹಲ್ಲುಗಳ ಒಂದು ಆಕಾರ ಕೂಡ ಬೇರೆ ಬೇರೆ
0: ಇರುತ್ತಲ್ಲ,
1: ಬೇರೆ ಬೇರೆ ಇರುತ್ತೆ.
0: ಸೊ ಈ ಹಲ್ಲಿನ ಆಕಾರ ಅದು ಒಂಥರ ಈಗ ಫಿಂಗರ್ ಪ್ರಿಂಟ್ ಸಮ ಆದಂಗ ಐತಿ ಈಗ.
1: ಹೌದು.
0: ಅದಕ್ಕಾಗಿ ಕೆಲವು ಪರೀಕ್ಷೆಗಳನ್ನ ಎಲ್ಲ ಮಾಡುವಾಗ ನಿಮ್ಮ ಪ್ರಾಮುಖ್ಯತೆ ಏನು ಅಲ್ಲಿ?
1: ಈಗ ಒಂದು ವಿಭಾಗನೂ ಇದೆ, ಫೋರೆನ್ಸಿಕ್ ಒಡೆಂಟಾಲಜಿ ಅಂತ. ಈ ಒಂದು ಫೋರೆನ್ಸಿಕ್ ಒಡೆಂಟಾಲಜಿಯಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ಸಪೋಸ್ ಯಾರಾದ್ರೂ ರೇಪ್ ವಿಕ್ಟಿಮ್ಸ್ ಇರ್ತಾರಂತಂದ್ರೆ ಅವರ ಒಂದು ಮೈಯಲ್ಲಿ ಬೈಟ್ ಮಾರ್ಕ್ಸ್ ಇರುತ್ತೆ, ಅಕ್ಯೂಸ್ಡ್ ಇರುತ್ತಾರೆ, ಅವ್ರದೊಂದು ಬೈಟ್ ಮಾರ್ಕ್ಸ್ ಅದು ಇರುತ್ತೆ. ಆ ಬೈಟ್ ಮಾರ್ಕ್ಸ್ ಅನ್ನ ನಾವು ಫೋಟೋ ತಗೊಂಡು ಅದನ್ನ ಮತ್ತೆ ಕಂಪ್ಯೂಟರ್ ನಲ್ಲಿ ಹಾಕಿ ಅದನ್ನ ಯಾರು ಅಕ್ಯೂಸ್ಡ್ ಇರ್ತಾರೆ ಅವ್ರದೊಂದು ಅಚ್ಚೆ ತಗೊಂತೀವಿ ನಾವು. ಸೊ ಆ ಅಚ್ಚೆನ ಅದನ್ನೊಂದು ಮಾಡೆಲ್ ಆಗಿ ಪರಿವರ್ತಿಸಿ ಆ ಫೋಟೋನ ಮತ್ತೆ ಆ ಅಚ್ಚೆನ ಎರಡು ಕಂಪೇರ್ ಮಾಡಿ ಇಷ್ಟು ಪರ್ಸೆಂಟ್ ಮ್ಯಾಚ್ ಆಗ್ತಿದೆ, ಆ ಪರ್ಸೆಂಟೇಜ್ ವೈಸ್ ಪ್ರಕಾರ ಇವರೇ ಮಾಡಿರ್ಬೋದು ಅಂತ ಒಂದು ತೀರ್ಮಾನಕ್ಕೂ ಬರಬಹುದು ನಾವು.
0: ಓಕೆ ಓಕೆ. ಸೊ ಬಹಳ ಪ್ರಮುಖವಾದಂತದ್ದು ಒಂದು ಫೋರೆನ್ಸಿಕ್ ನಲ್ಲಿ ತುಂಬಾ ಒಂದು ಉತ್ತಮವಾದಂತಹ ಸಲಹೆ ನಿಮ್ಮಿಂದ ಕೂಡ ಬರುತ್ತೆ, ಬಹಳ ಪ್ರಮುಖ ಪಾತ್ರ ವಹಿಸ್ತೀರಿ ನೀವು ಅಂತ ಹೇಳಿ. ಮತ್ತೆ ಏನು ತಪ್ಪು ಕಲ್ಪನೆಗಳು ಈ ವಿಚಾರವಾಗಿ ನಾವು ಚರ್ಚೆ ಮಾಡಬಹುದು?
1: ಮತ್ತು ಇನ್ನೊಂದು ವಿಭಾಗ ಬರುತ್ತೆ, ಚಿಕ್ಕ ಮಕ್ಕಳ ಒಂದು ಚಿಕಿತ್ಸೆ ವಿಭಾಗ, ಅದು ಪೀಡೋಡಾಂಟಿಕ್ಸ್ ಅಂತ ನಾವು ಕರಿತೇವೆ. ಇಲ್ಲಿ ಮಕ್ಕಳಿಗೆ ಬ್ಲೇಮ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಅವರು ಚಿಕ್ಕವರು, ಅವರಿಗೆ ಹೆಲ್ತ್ ಆಗಿರ್ಲಿ ಹೆಲ್ತ್ ಕಾನ್ಶಿಯಸ್ ಆಗಿರ್ಲಿ ಅವರಷ್ಟಿರಲ್ಲ. ಸೊ ನಾವು ಇಲ್ಲಿ ಯಾರಿಗಾದ್ರೂ ನಿಜವಾಗ್ಲೂ ನಾವು ಜ್ಞಾನವಂತ ಕೊಡಬೇಕಂತಂದ್ರೆ ಅದು ಮಕ್ಕಳಿನ ಪೋಷಕರಿಗೆ. ಆದ್ರೆ ಮಕ್ಕಳಿನ ಪೋಷಕರು ಯಾವ ರೀತಿ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಅಂತಂದ್ರೆ, ಮಾನಸಿಕತೆ ಇದೆ ಅಂತಂದ್ರೆ, ಯಾವಾಗ ತಮ್ಮ ಮಕ್ಕಳಲ್ಲಿ ಹಾಲು ಹಲ್ಲುಗಳು ಹುಳುಕಿಡಿರ್ತಾವ, ಹಾಲು ಹಲ್ಲುಗಳು ಕೆಟ್ಟಿರ್ತಾವ, ಅವರ ಒಂದು ಥಿಂಕಿಂಗ್ ಸ್ಟೈಲ್ ಹೆಂಗಿರುತ್ತಂದ್ರೆ ಹೇಗಿದ್ರು ಇದು ಹಾಲು ಬೀಳುತ್ತೆ, ಆಮೇಲೆ ಶಾಶ್ವತ ಬಂದ ಬರುತ್ತೆ, ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ಲ, ಈಗ ಹಾಲಲ್ಲಿ ಹೋದ್ರೆ ಹೋಯ್ತು, ಬಟ್ ಆ ಮಗು ಏನು ಅನ್ಬಿಸಿದ್ ಅವ್ರಿಗೆ ಗೊತ್ತದು ಮೊದಲೇದು. ಆಮೇಲೆ ಈಗ ಹಾಲು ಹಲ್ಲು ಈ ರೀತಿ ಕೆಟ್ಟದಾದ ನಂತರ ಅದೇ ಹಲ್ಲಿನ ಒಂದು ಇನ್ಫೆಕ್ಷನ್ ಒಸಡಿಗೆ ಹೋಗುತ್ತೆ, ಅದೇ ಒಸಡಿನ ಬುಡಭಾಗದಲ್ಲಿ ಶಾಶ್ವತ ಹಲ್ಲು ಕೂಡ ಇರುತ್ತೆ,
0: ಅದು ಕೆಡಬಹುದು, ಅದಕ್ಕೆ ಹಾನಿಯಾಗಬಹುದು ಅಂತ ಚಿಕಿತ್ಸೆ ಕೊಡ್ಲೇಬೇಕಾಗತ್ತೆ. ಅದು ಬೀಳುತ್ತೆ ಬಿಡು ಅಂತ ಅನ್ನೋಂಗಿಲ್ಲ, ಆ ಪಾಪ ಮಗು ಹೇಳಕ್ ಆಗ್ತಿರಂಗಿಲ್ಲ, ನೋವು ಅಂತಿರ್ತದೆ, ಏ ಇರ್ಲಿ ಬಿಡು ಸುಮ್ಮನೆ ಇರು ಅದ ಸರಿಯಾಗತ್ತೆ ಬಿಡು, ಇನ್ನೊಂದು ಹಲ್ಲು ಬರ್ತಾ ಇದೆ ಹಂಗೇನಿಲ್ಲ ಸರಿಯಾಗತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಸೊ ಚಿಕಿತ್ಸೆ ಅಗತ್ಯ ಇದೆ, ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಹಾಲುಗಲ್ಲಾದ್ರೂ ಚಿಂತೆ ಇಲ್ಲ, ನೋಡ್ಬೇಕಾಗತ್ತೆ. ಹಾಲುಗಲ್ಲ ಅಂದ್ರೆ ತೀರಾ ಹಾಲುಗಲ್ಲ ಅಂತಲ್ಲ, ಸ್ವಲ್ಪ ಮುಂದೆ ಈ ಒಂದು 5-6 ವರ್ಷದ ಮಕ್ಕಳಿಗೆ ಏನಾದ್ರು ಒಂದು ಸಮಸ್ಯೆ ಇದ್ದಾಗಲೂ ಕೂಡ ನೋಡ್ಬೇಕಾಗತ್ತೆ ಅಂತ. ಈಗ ಬಹಳ ಪ್ರಮುಖವಾಗಿ ಈ ಕಿವಿಯಿಂದ ಹುಳ ಬಂತು, ಹಲ್ಲೊಳಗೆ ಹುಳ ಇದ್ದಿದ್ದಕ್ಕೆ ಕಿವಿಯಿಂದ ತೆಗೆದ್ರು ಅಂತೇಳಿ, ಅದೊಂಥರ ಅದೇನು ಮೂಢನಂಬಿಕೆ ಅನ್ಬೇಕು ಜನ ಅದನ್ನು ಕೂಡ ಇನ್ನೂವರೆಗೂ ನಂಬಿಕೊಂಡು ಬೇರೆ ಬೇರೆ ಕೆಲವೊಂದು ಈ ನಾಟಿ ಔಷಧಿ ಎಲ್ಲ ಇದ್ದವ್ರ ಕಡೆ ಹೋಗ್ತಾರಲ್ಲ ಸರ್.
1: ಮುಖ್ಯವಾಗಿ ಈಗ ನೀವು ಹೇಳಿರುವಂತಹ ಇದೊಂದು ಸಮಸ್ಯೆ ಏನಿದೆ, ಇದನ್ನ ಸಮಸ್ಯೆ ಇದು ಹುಳುಕು ಹಲ್ಲು ವಿಭಾಗದ ಅಂಡರ್ ಬರುತ್ತೆ ಸಮಸ್ಯೆ, ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಹಲ್ಲಿನ ಒಂದು ಒಳಾಂಗಣ ರಚನೆ ಅದ್ರ ಜೊತೆ ಡೀಲ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಇದು, ಅದಕ್ಕೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ.

0: ಮುಖ್ಯವಾಗಿ ಅಲ್ಲಿನ ಒಂದು ನೀವು ಪದರ ಅಥವಾ ಭಾಗಗಳನ್ನ ನೋಡ್ಕೊಂತ ಹೋದ್ರೆ ಮೊದಲು ನಿಮಗೆ ಕಣ್ಣಿ ಕಾಣುವಂತಹ ಒಂದು ಭಾಗ ಅದಕ್ಕೆ ಎನಾಮಲ್ ಅಂತ ನಾವು ಕರಿತೀವಿ. ಅದರ ತಳಗಡೆ ಒಂದು ಡೆಂಟಿನ್ ಅಂತ ಒಂದು ಪದರ ಬರುತ್ತೆ, ಅದರ ತಳಗಡೆ ಸೂಕ್ಷ್ಮ ನಾಳಗಳ ಒಂದು ಗುಂಪು ಇರುತ್ತೆ, ಅದನ್ನ ನಾವು ಪಲ್ಪ್ ಅಂತ ಕರಿತೀವಿ. ನಿಜವಾಗ್ಲೂ ಹಲ್ಲಿನಿಗೆ ಒಂದು ಸೆನ್ಸ್ ಅಂತ ಬರುದು ಅದೇ ಒಂದು ಸೂಕ್ಷ್ಮ ನಾಳದ ಗುಂಪಿನಿಂದ. ಯಾವಾಗ ಡೆಂಟಲ್ ಕಿರೀಸ್ ಅಥವಾ ಹಲ್ಲಿನ ಹುಳುಕು ಏನಿದೆ ಅದು ಎನಾಮಲ್ ಮತ್ತು ಡೆಂಟಿನ್ ಅನ್ನ ದಾಟಿ ಯಾವಾಗ ಪಲ್ಪಿಗೆ ತಲುಪುತ್ತಲ್ಲ ಅವಾಗ ನಿಮ್ಗೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ.
1: ಓಕೆ, ಅಲ್ಲಿ ಏನ್ ಯಾವ ಕಾರಣಕ್ಕಾಗಿ ನೋವು ಬರುತ್ತೆ? ಅಲ್ಲಿ ಏನ್ ಹುಳ ಇರ್ತಾವ?
0: ಅಲ್ಲಿ ಹುಳ ಇರ್ತಾವೆ ಇಲ್ಲಂತ ನಂಗಿಲ್ಲ, ಬಟ್ ಅವು ಎಲ್ಲವೂ ಸೂಕ್ಷ್ಮ ದರ್ಶಕ, ಮೈಕ್ರೋಸ್ಕೋಪಿಕ್.
1: ಮೈಕ್ರೋಸ್ಕೋಪಿಕ್ ನಲ್ಲಿ ಕಂಡ್ರೆ ಮಾತ್ರ ಕಾಣುವಂತ ಹುಳ.
0: ಹೌದು,
1: ಓಕೆ.
0: ಈಗ ನಿಮಗೆ ಅದು ಕನ್ನಡಿಯಲ್ಲಿ ನಿಮ್ಮ ಹಲ್ಲುಗಳನ್ನ ನೀವು ನೋಡಿಕೊಂಡಾಗ ಅದು ನಿಮಗೆ ಕಪ್ಪಾಗಿ ಕಾಣಬಹುದು, ಬಟ್ ಅದು ಕಪ್ಪಾಗಿ ಕಾಣುವುದು ಅದು ಮಿನರಲೈಸ್ಡ್ ಹಲ್ಲಿದ್ದು ಅದು ಹುಳದಿಂದ ಆಗಿರುವಂತಹ ಅದೊಂದು ಹಲ್ಲಿನ ಭಾಗ. ಅದು ಹೊರತಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಹುಳುಗಳು ಕಾಣ್ತಿರಲ್ಲ.
1: ಹುಳ ಅಲ್ಲದು ಅಂತ ಅರ್ಥ.
0: ನಾನು ಯಾವಾಗ ನನ್ನ ಪದವಿ ಓದುವಾಗ ನಾನು ಧಾರವಾಡದಲ್ಲಿದ್ದೆ, ಧಾರವಾಡದಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇತ್ತು. ಅಲ್ಲಿ ನನಗೆ ಆ ಗ್ರಾಮದ ಬಗ್ಗೆ ಗೊತ್ತಿರಲಿಲ್ಲ, ಆದ್ರೂ ಕೂಡ ಅಲ್ಲಿ ಹೋಗಿರುವಂತಹ ಕೆಲವೊಂದು ರೋಗಿಗಳು ನನ್ನ ಬಳಿ ಬರ್ತಿದ್ರು. ನಾನು ನನ್ನ ರೋಗಿಗಳಿಗೆ ಕೇಳ್ತಿದ್ದೆ, ಅಲ್ಲಿ ಮೊದಲು ನೀವು ನಮ್ಮ ಕಡೆ ಅದಕ್ಕೆ ಬರಲಿಲ್ಲ, ಆ ಗ್ರಾಮವನ್ನು ಅದಕ್ಕೆ ನೀವು ಪ್ರಿಫರ್ ಮಾಡಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಅಂತ
1: ಹೇಳಿದ್ರಿ.
0: ಅವ್ರೇನಂತಂದ್ರು, ಇಲ್ಲಿ ನೀವು ಬಂದಂತರ ನೀವು ಇಂಜೆಕ್ಷನ್ ತೋರಿಸ್ತೀರಿ, ಇಂಜೆಕ್ಷನ್ ಕೊಡಬಹುದು, ಇಂಥವೆಲ್ಲ ನಮಗ ತಪ್ಪು ಕಲ್ಪನೆಗಳದಾವ, ಇದೇ ಒಂದು ತಪ್ಪು ಕಲ್ಪನೆಗಳಿಂದ ನಾವ್ ಅಲ್ಲಿ ಹೋದ್ವಿ ಅಂತ ಅವ್ರು ಹಿಂಗ್ ಹೇಳ್ತಾರೆ. ಅಲ್ಲಿ ಹೋದ ನಂತರ ನೀವು ಏನ್ ಮಾಡಿಸ್ಕೊಂಡ್ರಿ, ಎಂತ ರೀತಿಯ ಚಿಕಿತ್ಸೆ ಕೊಟ್ಟರು ಅಂತ ಕೇಳಿದ್ಕೊಳ್ಳೆ. ಯಾವುದೋ ಒಂದು ಹಸಿರು ಬಣ್ಣದ ಒಂದು ಲೀಫ್ ಯಾವ್ದೋ ತಗೊಂತಾರ, ಎಲೆಯನ್ನು ತಗೊಂತಾರೆ. ತಗೊಂಡಾದ ನಂತರ ಅದನ್ನ ಅರದು ಅದರ ರಸ ತೆಗಿತಾರ ಅವರು. ರಸ ತೆಗೆದು ಕಿವಿಯಲ್ಲಿ ಹಾಕ್ತಾರ, ಅದನ್ನ ಕಿವಿಯಲ್ಲಿ ಹಾಕಿ 40 ನಿಮಿಷ ಹಾಗೆ ಅಲ್ಲಿ ಮಲಗ್ಲಿಕ್ಕೆ ಹೇಳ್ತಾರ ಅವರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಅವ್ರಿಗೆ ಎಬ್ಬಿಸಿಕೊಂಡು ಕಿವಿಯಿಂದ ಒಂದ್ ಸ್ವಲ್ಪ ಏನೋ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಬಟ್ ಹಾಕಿದಂಗ್ ಮಾಡಿ ಹುಳುಗಳನ್ನ ತೋರಿಸ್ತಾರ. ಇವ ನೋಡ್ರಿ ನಿಮ್ ಹುಳುಗಳಂತ, ಲೈಕ್ ಲಿಟ್ರಲಿ ಅವು ಒಂಥರ ಹಿಂಗ ಜರ್ಮ್ಸ್ ಇದ್ದಂಗ ಇರ್ತಾವ್ರಿ.
1: ದೊಡ್ಡ
0: ಹಿಂಗ್ ಜರ್ಮ್ಸ್ ಅವೆಲ್ಲ ಹಿಂಗ್ ಮೂವ್ ಆಗ್ತಿರ್ತಾವ. ಬಟ್ ನಾವು ಈಗ ಭಾರತದಲ್ಲಿ ಹೇಗಿದೆ ಅಂತಂದ್ರೆ, ಒಂದ್ ಸ್ವಲ್ಪ ಜನರು ಏನೇ ಹೇಳಿದ್ರು ನಂಬಲಿಕ್ಕೆ ಶುರು ಮಾಡ್ತಾರೆ. ಅದೊಂದು
1: ಹುಳ ತೆಗೆದ್ರು
0: ಅಂತ. ಇಲ್ಲಿ ಮುಖ್ಯವಾಗಿ ನಾವು ಹುಳ ಅಂತಂದ ಕೂಡ ನಾವೇನು ಇಮ್ಯಾಜಿನ್ ಮಾಡ್ತೀವಿ ಅಂತಂದ್ರೆ ಒಂದು ಕಣ್ಣಿಗೆ ಕಾಣುವಂತ ಹುಳುಗಳು ಅಂತ
1: ಹುಳ ಅಂದ್ಕೊಂಡಿರ್ತೀವಿ. ಬಟ್ ನೀವು ಹೇಳೋದು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣುವಂತ
0: ಹುಳುಗಳು, ಅವೆಲ್ಲ ಮೈಕ್ರೋಸ್ಕೋಪಿಕ್ ಎಕ್ಸಾಮ್ಸ್ ಇರ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹುಳ ತೋರಿಸಿದ ಕೂಡ ಹುಳ ಬಂದ್ಬಿಟ್ಟು ಬಾಯಿಂತ್ರ ಹೊರಗಿನ ಬಂದ್ಬಿಟ್ಟು
1: ಆವಾಗ ಈಗ ಆರಾಮಾಯಿತು ನನಗೆ ಅಂತ ಹೇಳಿ ಏನಾರ ಅಂದ್ರೆ ಏನ್ ಕಾರಣ, ಯಾವ ದೃಷ್ಟಿಯಿಂದ ಅವ್ರು ಆರಾಮಾಗಿರ್ತಾರೆ? ಹಂಗಾರೆ
0: ಅದು ಪ್ಲಸಿಬೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಪ್ಲಸಿಬೋ ಎಫೆಕ್ಟ್ ಅಂತಂದ್ರೆ, ಸಪೋಸ್ ಕೆಲವೊಬ್ರು ಮಾನಸಿಕವಾಗಿ ರೋಗಿಗಳು ಹೆಂಗಿರ್ತಾರೆ ಅಂತಂದ್ರೆ, ಅವ್ರಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗಿದೆ ಅಂತ ನಮ್ಮ ಕಡೆ ಬರ್ತಿರ್ತಾರೆ. ಅವರಿಗೆ ನಾವು ಒತ್ತಾಯ ಪೂರ್ವಕವಾಗಿ ನಿಮಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಕನ್ವಿನ್ಸ್
1: ಮಾಡ್ಕೊಂಡು
0: ಮಾತುಗಳಲ್ಲ. ಸೊ ಅವಾಗ ಏನೋ ನಂಗೆ ತಲೆ ನೋವಿಸ್ತಿದೆ ಅಂತ ಏನೋ ಬರ್ತಾರೆ, ನನಗೆ ಹೀಗಾಗ್ತಿದೆ ಅಂತ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಸಮಸ್ಯೆ ಇಲ್ಲ ಅಂತಂದ್ರೂ ನಾವು ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದು ಪ್ಲಸಿಬೋ ಎಫೆಕ್ಟ್ ಅಂತ ಕ್ರಿಯೇಟ್ ಮಾಡುತ್ತೆ. ಆ ಪೇಷಂಟ್ ಒಳಗೆ ಯಾವ ರೀತಿ ಒಂದು ಭಾವನೆ ಬರ್ತಂದ್ರೆ, ನಾನು ಗುಳಿಗೆನ ತಗೊಂತಿದ್ದೀನಿ, ನಾನು ಡಾಕ್ಟರ್ ಬಳಿ ಹೋಗಿದ್ದೀನಿ ಅಂದ್ರೆ ನಾನು ಆರಾಮಾಗ್ತೀನಿ ಅದ್ರಿಂದ.
1: ಅಷ್ಟೇ, ಹೌದೌದು. ಈಗ ಎಷ್ಟೋ ಸಲ ವೈದ್ಯರ ಕಡೆ ಹೋಗ್ತಿದ್ದಂಗೆ ಆರಾಮ ಆಗ್ಬಿಡ್ತಾರೆ ಕೆಲವರು, ಇನ್ನೇನಪ್ಪ ಸುಮ್ಮನೆ ಇಂಜೆಕ್ಷನ್ ಮಾಡಿಸಿದಂಗೆ ಅಂತ ಅಲ್ಲಿ ಹೋದ್ಮೇಲೆ ನಾನು ಭಾರಿ ಆರಾಮಿದ್ದೆ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಒಂದು ಭಾವನೆ ಇರುತ್ತೆ. ಮತ್ತೆ ಈಗ ಹಳ್ಳಿ ಕಡೆಯವರೆಲ್ಲ ಒಂದು ಸಣ್ಣ ಪೇಟೆಗೆ ಹೋಗಿ ವೈದ್ಯರ ಕಡೆ ತೋರಿಸಿ ಬರುವಾಗ ಅಲ್ಲಿ ಇಡ್ಲಿ ಸಾಂಬಾರ್ ತಿಂದು ಬರ್ತಾರೆ. ಬರುವಾಗ ಹೋಗುವಾಗ ಏನು ತಿನ್ನಕ್ಕಾಗ್ತಿರಂಗಿಲ್ಲ, ನಡೆಯಕ್ಕಾಗ್ತಿರಂಗಿಲ್ಲ. ಅಷ್ಟು ಒಂದು ಕೂಡಲೇ ಕೆಲವು ನೋವು ನಿವಾರಕ ಔಷಧಿಗಳಿಗೂ ಕೂಡ ಅಲ್ಲಿ ಬಳಕೆ ಆಗಿರ್ತವೆ, ಅದನ್ನಂತೂ ಹೇಳ್ಬೋದು. ಹೀಗೆ ಅನೇಕ ತಪ್ಪು ಕಲ್ಪನೆಗಳು ಇವೆ ಅಥವಾ ತಪ್ಪು ಅಭಿಪ್ರಾಯಗಳು ಅಥವಾ ಯಾರೋ ಏನೋ ಸಲಹೆ ಕೊಟ್ಟರು ಅಂಥೇಳಿ ಇರುತ್ತೆ. ಇನ್ನು ಏನಾದರೂ ಬಹಳ ಪ್ರಮುಖವಾಗಿ ನಮ್ಮ ಕೇಳುಗರಿಗೆ ಉಪಯೋಗ ಆಗುವಂಥದ್ದು ಇದೆಯಾ ಸರ್ ಮತ್ತು ತಪ್ಪು ಕಲ್ಪನೆಗಳಲ್ಲಿ?
0: ಮುಖ್ಯವಾಗಿ ತಪ್ಪು ಕಲ್ಪನೆಗಳು ಅಥವಾ ಮೌಢ್ಯತೆಗಳ ವಿಚಾರವಾಗಿ ಇದನ್ನು ನಾನು ಹೇಳಬೇಕಂದ್ರೆ, ಇದನ್ನು ಬದಿಗಿಟ್ಟು ಭಾರತೀಯರು ಬಹುಸಂಖ್ಯಾತ ಭಾರತೀಯರು ಏನು ಮಾಡ್ತಾರೆ ಅಂತಂದ್ರೆ, ಯಾವುದೇ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಮುಖ್ಯವಾಗಿ 3 ಅಂಶಗಳನ್ನು ಅವರು ತಲೆಯಲ್ಲಿಟ್ಟುಕೊಂತಾರೆ. ಆ ಚಿಕಿತ್ಸೆ ನೋವುರಹಿತವಾಗಿರಬೇಕು, ಆ ಚಿಕಿತ್ಸೆ ಶೀಘ್ರವಾಗಬೇಕು, ಮತ್ತು ಅತಿ ಅಗ್ಗದ ಬೆಲೆಯಲ್ಲಿ
1: ಆಗಬೇಕು.
0: ಇವು ಮೂರನ್ನ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಅವರು ಟ್ರೀಟ್ಮೆಂಟ್ ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಹೋಗ್ತಾರೆ ಅವರು.
1: ಅದೇ ಒಂದು 2 ರೂಪಾಯಿನೋ ಒಂದು ಉದ್ದಿನಗಡ್ಡೆ ಇಟ್ಟರು ಕೂಡ ನಮ್ಮ ಹುಳ ತೆಗೆದ್ಬಿಟ್ರು ಯಾರೋ ಒಬ್ಬರು ಅಂತಂತ ಹೇಳಿ ಹೇಳ್ತಾರೆ. ಆದ್ರೆ ಹಂಗೆ ಯಾರು ಇರಲ್ಲ, ಅದು ಮುಂದೆ ಯಾವ್ದಾದ್ರು ರೂಪದಲ್ಲಿ ಅವರು ನಿಮ್ ಕಡೆಯಿಂದ ಹಣ ಕಿತ್ತಿರ್ತಾರೆ.
0: ಬಟ್ ಕೆಲವೊಬ್ರು ವಾದ ಮಾಡೋರು ಇರ್ತಾರೆ, ನಾವು ಅವ್ರ ಕಡೆ ಹೋಗಿದೀವಲ್ಲ, ಅವ್ರು ನಮ್ ಹುಳ ತೆಗೆದ್ರು ಹಲ್ಲು ಒಳಗಿಂತ ಹಾಗೆ ಹೀಗೆ ಅಂತ. ಓಕೆ ಫೈನ್, ನಿಮಗೆ ಪ್ಲಸಿಬೋ ಎಫೆಕ್ಟ್ ಆಗೈತಿ, ಫೈನ್. ಲಾಜಿಕಲಿ ಹೇಳಬೇಕಂತಂದ್ರೆ, ನಿಮಗೆ ಏನಾದ್ರೂ ಗಾಯ ಆಯ್ತು, ನೀವು ಹೋಗುವಂತ ಗಾಯ ಆಗ್ತದೆ, ಗಾಯ ಆದ ನಂತರ ಅದು ನೀವು ಬಿದ್ದ ನಂತರ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ರಕ್ತ ಬರಕ್ ಸ್ಟಾರ್ಟ್ ಆದ್ರೆ ನೀವು ಡಾಕ್ಟರ್ ಬಳಿ ಹೋಗಿ ಇಲ್ಲಿ ಸುತ್ತಮುತ್ತ ಅನಸ್ತೇಶಿಯಾ ತಗೊಂತೀರ, ನೋವಾಗ ಬರೋಂತ ಇಲ್ಲ, ಅದಕ್ಕೆ ನೀವು ಬ್ಯಾಂಡೇಜ್ ಕಟ್ಕೊಂತೀರಿ ನೀವು.
1: ಅಷ್ಟೇ,
0: ಅದೇ ರೀತಿ ಆಯ್ತು, ನಿಮ್ ಬಾಯಿ ಒಳಗಿಂತ ಹಲ್ಲು ಒಳಗಿಂತ ಹುಳ ತೆಗೆದ್ರಿ ಈಗ. ಬಟ್ ಹುಳ ಮಾಡಿರುವಂತ ಕ್ಯಾವಿಟಿ ಏನಿದೆ ಅದನ್ನಾರು ತುಂಬವರು?
1: ಸರಿ, ಅದು ಮಾಡಿದಂತ ಅನಾಹುತ ಅದು ತೆಗೆದು ತುಂಬಬೇಕಲ್ಲ.
0: ಇಲ್ಲಾಂದ್ರೆ ಅಲ್ಲಿ ಫುಡ್ ಲಾಜ್ಮೆಂಟ್ ಆಗುತ್ತೆ, ಅಲ್ಲಿ ಹಲ್ಲು ಮತ್ತೆ ಸಿಕ್ಕೊಳ್ಳೋದು
1: ಆಗತ್ತಲ್ಲ. ಸಾಮಾನ್ಯ ಒಂದ್ಸಲ ಹಲ್ಲು ನೋವು ಅಂತಂದು ಹೇಳೋರು ನನಗೆ ಮುಂದೆ ಹಲ್ಲು ನೋವು ಬರಲಿಲ್ಲ ಅಂತ ಹೇಳಂಗಿಲ್ಲ. ಅದು ಏನೋ ನೀವು ಕೆಲವು ಗುಳಿಗೆ ಕೊಟ್ಟಿರ್ತೀರಿ, ಹುಳ ಸಾಯುವಂತಹ ಕೆಲವು ಮೆಡಿಸಿನ್ಸ್ ಇರ್ತವೆ, ಅದರಿಂದನೂ ಕೂಡ ಆರಾಮಾಗಿರ್ತದೆ. ಎಷ್ಟೋ ಸಲ ಕೆಲವು ಈ ಸಾಂಪ್ರದಾಯಿಕ ಭಾವನೆಗಳು ಹೆಂಗಿರ್ತಾವೆ ಅಂದರೆ,

0: ನಾನು ಬಲಿ ಕೊಟ್ಟೆ, ಅಲ್ಲಿ ಏನೋ ಪೂಜೆ ಮಾಡಿದೆ, ಅದಕ್ಕೆ ಆರಾಮಾಯಿತು ಅಂತ ಹೇಳಿ ಹೇಳೋದು ನಿಜ ಹೌದು. ಬಟ್ ಅದೇ ಸಮಯದಲ್ಲಿ ಅವರು ಏನಾದರೂ ಒಂದು ಟ್ರೀಟ್ಮೆಂಟ್ ಬೇರೆ ತಗೊಳ್ತಿರ್ತಾರೆ, ಆ ಟ್ರೀಟ್ಮೆಂಟ್ ಭಾಗ ಮರೆತು ಬಿಡ್ತಾರೆ ಅವರು, ಇಲ್ಲಿ ಹೋಗಿದ್ದಕ್ಕೆ ಆರಾಮಾಯಿತು ಅಂತೇಳಿ ಅದನ್ನೇ ಹೈಲೈಟ್ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ ನಮ್ಮ ದಂತದ ವಿಷಯದಲ್ಲಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಕೇಳುಗರು ಅಥವಾ ನಮ್ಮ ಈ ಕಾರ್ಯಕ್ರಮ ಕೇಳಿದ್ರು ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇಟ್ಕೋಬೇಕು, ವೈದ್ಯರ ಬಳಿ ಹೋಗದೇ ನಿಮ್ಗೆ ಯಾವತ್ತೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ.
1: ನೋಡಿ, ದೈವದ ಮೇಲೆ ನಂಬಿಕೆ ಇರಬೇಕು, ಅದನ್ನ ನಾನು ಇರಬಾರ್ದಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲರಿಗೂ ಭಾವನಾತ್ಮಕವಾಗಿ ಅಂಟುಕೊಂಡಿರ್ತಾರ ದೈವದ ಪ್ರಕಾರ. ಬಟ್ ಹಂಗಂತ ನೀವು ಚಿಕಿತ್ಸೆನ ನೆಗ್ಲೆಕ್ಟ್ ಮಾಡಕ್ ಹೋಗಬಾರ್ದು,
0: ಮಾಡೋಂಗಿಲ್ಲ. ಜೊತೆ ಜೊತೆಗೆ ಹೋಗಬೇಕು ಅಂತ, ನಮ್ಮ ಭಾವನೆಗಳು ಮತ್ತು ನಮ್ಮ ಆಚರಣೆಗಳು ಎರಡೂ ಒಂದೇ ಆಗಬೇಕು. ಆದಷ್ಟು ಅದು ಎಲ್ಲರೂ ಒಪ್ಪುವಂತಹ ಆಚರಣೆಯನ್ನ ಮಾಡ್ಬೇಕು ನಾವು. ತುಂಬಾ ಧನ್ಯವಾದಗಳು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೇ. ತಾವು ದಂತ ಚಿಕಿತ್ಸೆ ವಿಷಯವಾಗಿ ಜನರಲ್ಲಿ ಇದ್ದಂತಹ ಏನೇನು ತಪ್ಪು ಕಲ್ಪನೆಗಳು ಅಂತ ಹೇಳೋಣ ಸದ್ಯಕ್ಕೆ, ಅದು ಏನೋ ಒಂದು ತಪ್ಪು ವಿಚಾರ ಇರ್ತದೆ, ತಪ್ಪು ನಿರ್ಧಾರಗಳು ಇರ್ತವೆ, ತಪ್ಪು ಸಲಹೆಗಳನ್ನು ಅನುಸರಿಸ್ಬಿಡ್ತಾರೆ, ಏನೇನೋ ಆಗ್ತಿರ್ತದೆ. ಅದಕ್ಕೆ ಅದನ್ನೆಲ್ಲ ಮಾಡಬಾರ್ದು. ಈ ಆಧುನಿಕ ಯುಗದಲ್ಲಿ ಇಷ್ಟೆಲ್ಲ ನಾವು ಓದಿಯೂ ತಿಳಿದೂ ಕೂಡ ಸಾಕಷ್ಟು ವೈದ್ಯಕೀಯ ಅಭಿವೃದ್ಧಿ ಆಗಿಯೂ ಕೂಡ ನಾವು ಇದನ್ನು ನಂಬಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
2: ನಮಸ್ಕಾರ ಸರ್. ಇದುವರೆಗೆ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು, ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಇಂದಿನ ಆರೋಗ್ಯ ಸಂಚಿಕೆ.

ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೇರಾ ಸಾಯಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ರಾಜ್ ಮೆಹದಿ ಅಲಿ ಖಾನ್ ಅವರ ಗೀತೆಗೆ ಮದನ್ ಮೋಹನ್ ಅವರ ಸಂಗೀತವಿತ್ತು.

ಚಾಣಕ್ಯವರ ಧ್ವನಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಮುಂದಿನ ಹಾಡು ನವರಂಗ್ ಚಿತ್ರದ್ದು, ಮಹೇಂದ್ರ ಕಪೂರ್ ಮತ್ತು ಆಶಾ ಭೋಸ್ಲೆ ಗೀತೆ ಹಾಡಿದ್ದಾರೆ. ಭರತ್ ವ್ಯಾಸ್ ಅವರ ಗೀತೆಗೆ ಸಿ ರಾಮಚಂದ್ರ ಅವರ ಸಂಗೀತವಿದೆ.

Tom, the tick,

0: ಅಂತ.
1: ವಾರ್ಜ ಶ್ರೀ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ ರಾಂಧ್ವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೇಶವ ಚಂದ್ರ ಅವರ ಗೀತೆಗೆ ಶಶಾಂಕ್ ಶೇಷಗಿರಿ ಅವರ ಸಂಗೀತವಿತ್ತು. ಗೀತಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಪಾಕಿಜಾ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಗೀತೆ ಹಾಡಿದ್ದಾರೆ. ಕೈಫಿ ಆಜ್ಮಿ ಅವರ ಗೀತೆಗೆ ಗುಲಾಂ ಮೊಹಮ್ಮದ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾ ಅವರ ಧ್ವನಿಯಲ್ಲಿ ಅಂಡಮಾನ್ ಚಿತ್ರದ ಗೀತೆಯೊಂದಿಗೆ ಇಂದಿನ ಗೀತ ಚಂದ್ರಿಕೆ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಾಳೆ ರಾತ್ರಿ 7 ಗಂಟೆಗೆ

ಕೇಳುವಿರಿ. ರಾಷ್ಟ್ರಪತಿಗಳ ಭಾಷಣದ ಕನ್ನಡ ಅವತರಣಿಕೆಯನ್ನು ರಾತ್ರಿ 9:30 ಕೇಳಬಹುದು. ಇದು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಇನ್ನುಳಿದಂತೆ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಜಗದೀಶ್ ಬಿ ಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿ ಹಾಳ್, 6:50 ರೈತರಿಗೆ ಸಲಹೆ, 7:15 ಎಸ್ ಕಾರ್ತಿಕ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ, 7:45 ಚಿತ್ರಗೀತೆಗಳು, 8:30 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ, ಭಾಗವಹಿಸುವರು ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ ಕೆ ಸುಕುಮಾರನ್ ಮತ್ತು ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು, ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಂ. 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ, ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ನಾಳೆ ಬೆಳಿಗ್ಗೆ 9:30 ಗಾನಗಂಗೆ, 10:30 ಸುನೆಹರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ. ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರನ್ನು ಕುರಿತು ಮಾತನಾಡುತ್ತಾರೆ ಬರಹಗಾರ್ತಿಯಾದ ಹಾಸನದ ಭಾರತಿ ಹಾದಿಗೆ. ನಂತರ ಭಾವಗೀತೆಗಳನ್ನು ಕೇಳುವಿರಿ. 12:35 ಆರೋಗ್ಯ ಸಂಚಿಕೆ. ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳನ್ನು ಕುರಿತು ಚಿತ್ರದುರ್ಗದ ಡಾಕ್ಟರ್ ಪಂಕಜಾ ಎಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ಪಿಎಂ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಸಂವಾದ, ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರಿಂದ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:30 ಹರ್ ಘರ್ ತಿರಂಗ ಪ್ರಚಾರ ಕುರಿತ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 7:00 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ನಾಳೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಇದರ ಕನ್ನಡ ಅವತರಣಿಕೆಯನ್ನು ರಾತ್ರಿ 9:30 ಕೇಳಬಹುದು. 7:55 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 9:15 ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಎಂಎಸ್ ಗೋವಿಂದ ಸ್ವಾಮಿ, ಮೃದಂಗ ಎಂಆರ್ ಸಾಯಿನಾಥ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳಬಹುದು. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಿಮ್ಮ ಬಾನುಲಿ ಗೆಳೆಯ ಉಮೇಶ್ ಡಿಎಂ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.